ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಸೋಮವಾರ 2026 ಇಸ್ವಿಯ ಜೂನ್ ತಿಂಗಳು 22 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕಾವರ್ಷದ ಆಷಾಢ ಮಾಸದ ಮೊದಲನೇ ದಿನ. ಆತ್ಮೀಯ ಶ್ರೋತೃ ಬಾಂಧವರಿಗೆ ವಾಸುದೇವ ವೈದ್ಯ ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಈಗ ಸಮಯ 5:58:44 ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30 ದೇಶಭಕ್ತಿಗೀತೆ ಅಂಬಿಕಾತನಯ ದತ್ತ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಹಾಳ್ ಅವರಿಂದ. 6:40 ಜನಪದ ಗೀತೆಗಳು ಸಿಂಧನೂರು ತಾಲೂಕಿನ ರಾಧಾಬಾಯಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 6:50 ಸಂಸ್ಕೃತದಲ್ಲಿ ವಾರ್ತೆಗಳು. 7:05 ಪ್ರದೇಶ ಸಮಾಚಾರ. 7:15 ಭಾವಗೀತೆಗಳ ಕಾರ್ಯಕ್ರಮ.

ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು, ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಹಾಗೂ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತಲ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಎಂಟು ಗಂಟೆಗೆ ಸಮಾಚಾರ ಪ್ರಭಾತ್, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ವಚನಗಾಯನ, ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭಾವಗೀತೆಗಳು, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. ಹನ್ನೆರಡು ಗಂಟೆಗೆ ಪ್ರದೇಶ ಸಮಾಚಾರ, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಕೋಡ್ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆಗಳು ಕಾರ್ಯಕ್ರಮ. ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರಿ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಒಂದು ಗಂಟೆಗೆ ಪ್ರಗತಿಪಥ, ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಿಂದಿ ಪಾಠ, ಮೂರು ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು, ಐದು ಗಂಟೆಗೆ ಚಿತ್ರಗೀತೆಗಳು. ಇನ್ನು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಹೇಗೆ ಎತ್ತ ಕುರಿತು ಒಂದು ಅವಲೋಕನ. ಭಾಗವಹಿಸ್ತಾರೆ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ ಮತ್ತು ಪಾರ್ವತಿ ಬಿರಾದಾರ್. ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೆವಿನಬೆಂಚಿ.

6:15ಕ್ಕೆ ಭಾವಗೀತೆಗಳು, 6:40ಕ್ಕೆ ಪ್ರದೇಶ ಸಮಾಚಾರ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಸಿರ್ವರ್ ತಾಲೂಕಿನ ಹಿರೇಗ್ರಾಮದ ಅಫ್ರೆಲ್ ಅವರೊಂದಿಗೆ ಮಾತುಕತೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೀಠಧಾರಣೆ. 7:20ಕ್ಕೆ ಜನಪದ ಸಂಗೀತ, ರಾಯಚೂರು ತಾಲೂಕಿನ ಶ್ರೀ ವೀರಾಂಜನೇಯ ಭಜನಾ ಮಂಡಳಿ ಪ್ರಶಾಂತ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಏಳು 7:40ಕ್ಕೆ ಚಿತ್ರಗೀತೆಗಳು, 8:00ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, 8:30ಕ್ಕೆ ಜನಪದ ಸಂಗೀತ, ಮಾನವಿ ತಾಲೂಕಿನ ಸುಂಕೇಶ್ವರ ತಾಂಡದ ಶಿವಮ್ಮ ಗೋವಿಂದಮ್ಮ ಮತ್ತು ಸಂಗಡಿನಿಂದ ಸಂಪ್ರದಾಯ ಪದಗಳು, 9:30ಕ್ಕೆ ದೊಡ್ಡಾಟ ಕೃಷ್ಣ ಅರ್ಜುನರ ಕಾಳಗ ಪ್ರಸ್ತುತಿ, ಕುಷ್ಟಗಿ ತಾಲೂಕಿನ ಗಂಗನಾಳ ಗ್ರಾಮದ ಬಸವರಾಜ್ ಗಂಗನಾಳ್ ಮತ್ತು ಸಂಗಡಿನಿಂದ, 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಆಗ್ತಾ ಇದೆ 6:05, 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಶ್ಯಾಮಸುಂದರ ದಾಸರ ಕೃತಿಯನ್ನು ವಿದ್ಯಾಭೂಷಣರ ಧ್ವನಿಯಲ್ಲಿ.

ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:30 ಗಂಟೆಗೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ದೇಶಭಕ್ತಿ ಗೀತೆ ಅಂಬಿಕಾತನಯ್ಯ ದತ್ತವರ ರಚನೆ, ವೃಂದಗಾನದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಹಾಳ ಅವರಿಂದ.
1: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೇ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ 2 ಪಟ್ಟು ಸಸಾರಜನಕವನ್ನು ಹೊಂದಿದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು, ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ. ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ, ದೇಶದ, ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂತಹ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20%ರಷ್ಟು ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ್ಯ ಪೋಷಣೆಯುಕ್ತವಾದಂತಹ ಒಂದು ಜನರಿಗೆ ನೀಡುವುದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.

ಮಾಡಿದಾಳು. ಹೊಲದಾಗ ಬೆಳೆದಂತ ರಾಶಿಯೇಗೋಳು ನೀ ತಂದ ನೀನ್ ಹಾಕಂದು, ಹೊಲದಾಗ ಬೆಳೆದಂತ ರಾಶಿಯೇ

ಜೋಕಲಿಕಟ್ಟಿನಿ ಬರೆ ಬೇಕಾದ ನಾರ್ಯರ ಜೋಕಲಿ ಕಟ್ಟಿನಿ ಬರೆ ಬೇಕಾದ ನಾರ್ಯರ ಜೋಲಿ ಹೊಡೆದ ಜೋಕಾಲಿ ಆಡೋಣ.

ಇದುವರೆಗೆ ಸಿಂಧನೂರಿನ ರಾಧಾಬಾಯಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಒಂದುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳಿಗೆ.

ಕೇಳುವರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡಿಕೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡಿಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ದಿಮೆಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3-4 ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
7: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11:00 ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾಕ್ಟರ್ ವಿನಿಯಾ ವಕ್ಕುಂದ ಹಾಗೂ ಡಾಕ್ಟರ್ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದ್ರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
0: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಯನ್ನು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ

ಕೇಳಿ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಬಿಆರ್ ಲಕ್ಷ್ಮಣರಾವ್ ರಚಿತ ರಚಿಸಿದ ಭಾವಗೀತೆಯನ್ನು.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಕೇಳುವರೆ, ಇಂದು 12:05 ವನಿತಾ ವಿಹಾರದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖೋಡೆ ಅವರೊಂದಿಗೆ ಸಂದರ್ಶನ. ನಂತರ ಭಾವಗೀತೆ ಕಾರ್ಯಕ್ರಮ, ಸಂಯೋಜನೆ ಮಂಜುಳಾ ಪುರಾಣಿಕ ವೃಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

12:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ಇಂದು ಸಂಜೆ 5:30ಕ್ಕೆ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಹೇಗೆ ಎತ್ತ ಕುರಿತು ಒಂದು ಅವಲೋಕನ. ಭಾಗವಹಿಸುತ್ತಿದ್ದರೆ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ ಮತ್ತು ಪಾರ್ವತಿ ಬೆರಾದಾರ್. ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೆವನಬೆಂಚಿ.

ಸಮಯ ಆಗ್ತಾ ಇದೆ 7:34. ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
1: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಸೀತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ June 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮಿರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡ್ಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ಬಯರುಧಾರಿ ಚಿತ್ರಕ್ಕೆ ಧ್ವನಿಯಾಗಿದ್ದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್ ಮತ್ತು ಸಂಗೀತಾಗಿದೆ ರಾಜನ್ ನಾಗೇಂದ್ರ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂತವರು ಜಿ ಉದಯಶಂಕರ ಮತ್ತು ಸಂಗೀತಾಗಿದೆ ರಾಜನ್ ನಾಗೇಂದ್ರ.

ಚಿತ್ರಗೀತೆಯನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಕೇರಳ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ವಚನಕಾರರು ಚೆನ್ನಬಸವಣ್ಣ. ರಾಗ ಭೈರವ್, ತಾಳ ದೀಪ್ಚಂದಿ. ಗಾಯಕರು ವೀರಭದ್ರಯ್ಯ ಹಿರೇಮಠ್. ಸಂಗೀತ ನಿರ್ದೇಶನ KP ಉಪಾಧ್ಯಾಯ.

ಕೃತ್ಯ ಕಾಯಕವಿಲ್ಲದವರು. ವಚನಕಾರರು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ. ರಾಗ ಜೋಗ್, ತಾಳ ಕೆಹರ್ವ. ಗಾಯಕರು ರೋಹಿಣಿ ಸುಧಾಮ. ಸಂಗೀತ ನಿರ್ದೇಶನ KP ಉಪಾಧ್ಯಾಯ.

ಎರೆಯಂತೆ ಕರಕರಗಿ. ವಚನಕಾರರು ಅಕ್ಕಮಹಾದೇವಿ, ರಾಗ ಮಾರ್ವ, ತಾಳ ಝಪ್ತಾಳ್. ಗಾಯಕರು ಫಯಾಸ್ ಖಾನ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಅರಸರಸಲು ನಾನು. ವಚನಕಾರರು ನೀಲಮ್ಮ. ರಾಗ ಜಯತ್. ತಾಳ ದಾದ್ರಾ. ಗಾಯಕರು ಕೆ ಪಿ ರೇವತಿ ಶರ್ಮ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಅರಿಯದೆ ಜನನಿಯ ಜಠರದಲ್ಲಿ. ವಚನಕಾರರು ಬಸವಣ್ಣ. ರಾಗ ದೇಶ್. ತಾಳ ಕೆಹರ್ವ. ಗಾಯಕರು ಮೌನೇಶ್ ಕುಮಾರ್ ಛಾವಣಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಭಕ್ತರು ಕಾಯಕವೆಂದು ದಾಯಗಾರಿಕೆ ಎಲ್ಲಿ ತಂದು? ವಚನಕಾರರು ಆಯ್ದಕ್ಕಿ ಲಕ್ಕಮ್ಮ, ರಾಗ ಮೋಹನ ಕಲ್ಯಾಣಿ, ತಾಳ ಆದಿ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ. ವಚನಕಾರರು ಅಲ್ಲಮ ಪ್ರಭು, ರಾಗ ಕಲ್ಯಾಣಿ, ತಾಳ ಏಕ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಬಸವಣ್ಣನವರ ವಚನವನ್ನು ಶಂಕರ್ ಶಾನ್ಭೋಗ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಆಲಿಸಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9 ಗಂಟೆ. ಕೇಳಿ ಕೆಲವು ಪ್ರಕಟಣೆಗಳನ್ನು.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

ಕೆಳಗರೆ ಕೇಳಿ ಇಂದು 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವೆಂಕಟೇಶ್ ಬೇನುಬೆಂಚಿ ಹಾಗೂ ರಮಾ ಕುಲಕರ್ಣಿ.

ಎಂದು ರಾತ್ರಿ 8:30ಕ್ಕೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡದ ಶಿವಮ್ಮ, ಗೋವಿಂದಮ್ಮ ಮತ್ತು ಸಂಗಡಿಗರಿಂದ ಆಲಿಸಿ ಲಂಬಾಣಿ ಸಂಪ್ರದಾಯ ಪದಗಳನ್ನು

ರಾತ್ರಿ 9:30ಕ್ಕೆ ದೊಡ್ಡಾಟ ಕೃಷ್ಣ ಅರ್ಜುನರ ಕಾಳಗ. ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಗಂಗನಾಳ್ ಗ್ರಾಮದ ಬಸವರಾಜ್ ಗಂಗನಾಳ್ ಮತ್ತು ಸಂಗಡಿಗರಿಂದ ಆಲಿಸಿ ದೊಡ್ಡಾಟದ ಪದಗಳು.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05 ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಜಿ ಎಸ್ ವರದ್ರಪ್ಪ ಅವರ ರಚನೆಯ ಭಾವಗೀತೆಯನ್ನು.

ವಿವಿಧ ಕಲಾವಿದರ ಧ್ವನಿಯಲ್ಲಿ ಭಾವಗೀತೆಗಳನ್ನ ಆಲಿಸಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ರಾಬರ್ಟ್ ಚಿತ್ರದ ಗೀತೆಯನ್ನು.

ಕೇಳ್ತಾ ಇದ್ದಾರಾ ಏ ಚಿತ್ರದ ಗೀತೆಯನ್ನು, ಈ ಚಿತ್ರವನ್ನು ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣ, ಸಾಹಿತ್ಯ ಆಗಿದೆ ಉಪೇಂದ್ರ ಅವ್ರದ್ದು ಮತ್ತು ಸಂಗೀತ ಗುರು ಕಿರಣ್.

0: ಅವಳಂದ್ರೆ ನಂಗೆ ತುಂಬ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ.
1: ಕೇಳಿ ತಾಜ್ ಮೆಹಲ್ ಚಿತ್ರದ ಗೀತೆಯನ್ನು.

ಚಿತ್ರಗೀತೆಗಳನ್ನ ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. 10:02 ನಿಮಿಷಕ್ಕೆ ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುವುದು.

ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಯೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಇದೇ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಬಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಮಂತ್ರಿಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ. ನಿಮ್ಮೊಂದಿಗೆ ಇದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ನನಗೆ ಗೊತ್ತು ನೀವು ಕಾಯ್ತಾ ಇದ್ದೀರಾ ಒಳ್ಳೊಳ್ಳೆ ಗೀತೆಗಳಿಗೆ, ಹಳೆಯ ಅಪರೂಪದ ಮಧುರವಾದ ಗೀತೆಗಳಿಗೋಸ್ಕರ ಕಾಯ್ತಾ ಇದ್ದೀರಿ. ಖಂಡಿತ ನಿಮಗೆ ನಿರಾಶೆ ಆಗೋದಿಲ್ಲ, ಒಳ್ಳೊಳ್ಳೆ ಗೀತೆಗಳ ಭಂಡಾರ ವಿವಿಧ ಭಾರತಿಯಲ್ಲಿ ಇದೆ ಅಂತ. ಚಿನ್ನದ ಗೀತೆಗಳನ್ನ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ನಿಮಗೆ ಕೇಳಿಸ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ. ಈ ಹೊತ್ತು ಒಂದು ಗಂಟೆಯ ಅವಧಿ ಮಧುರವಾದ ಗೀತೆಗಳ ಸಂಗಮ ಸಂಭ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಮಿಸ್ ಲೀಲಾವತಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರ ಸಿರಿಕಂಠದಲ್ಲಿದೆ. ಕುವೆಂಪು ಅವರ ಈ ಸಾಹಿತ್ಯವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಸುದರ್ಶನಂ ಅವರು. ಉದಯಕುಮಾರ್, ರಮೇಶ್, ಅರುಣ್ ಕುಮಾರ್, ಜಯಂತಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದಂತಹ ಚಿತ್ರ ಇದು. ಮಿಸ್ ಲೀಲಾವತಿ ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಬದುಕಿನ ದೋಣಿಯು ಕೂಡ ಸಾಗ್ತಾನೆ ಇದೆ. ಗೀತೆಗಳನ್ನು ಕೇಳ್ತಾ ಬೆಳಗಿನಿಂದ ನಾದೋಪಾಸನೆ ಆಯಿತು, ಶುಭೋದಯ ಕರ್ನಾಟಕ ಆಯಿತು, ಇಂದಿನ ವಿಶೇಷ ಆಯಿತು, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹೊತ್ತಿನಲ್ಲಿ ಬಂದಿದ್ದೇವೆ. ಜೀವನದ ದೋಣಿ ಕೂಡ ಸಾಗ್ತಾ ಬರ್ತಾ ಇದೆ. ಸೋಮವಾರದ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸುಭಾಷ್ ಶಾಸ್ತ್ರಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಪೂತಿನ ಅವರ ರಚನೆ ಇದು. ಚಿತ್ರಸಂಗೀತಕ್ಕೆ ಅಳವಿಸಿದ್ದಾರೆ ದೊರೆಸ್ವಾಮಿ ಅಯ್ಯಂಗಾರ್ ಮತ್ತು ಕೃಷ್ಣಮೂರ್ತಿ ಎಸ್ ಅವರು. 1966 ತೆರೆ ಕಾಣ್ತು ಚಿತ್ರ ಇದು. ಸುಭಾಷ್ ಶಾಸ್ತ್ರಿ ತಾರಾಗಣದಲ್ಲಿ ಕಲ್ಯಾಣ್ ಕುಮಾರ್, ಕೆ ಎಸ್ ಅಶ್ವಥ್, ಅರುಣ್ ಕುಮಾರ್, ಹರಿಣಿ, ಚಂದ್ರಕಲಾ ಮುಂತಾದವರಿದ್ದರು. ಎಂ ವಿ ಕೃಷ್ಣಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

ಮೂಡಿ ಬಂದ ಬೆಂಗಳೂರು ದುಂಡು ಮಲ್ಲಿಗೆ ಗೀತೆ, ಮುದ್ದಾದ ಗೀತೆ ಮೂಡಿ ಬಂದದ್ದು ಮುದ್ದು ಮೀನಾ ಚಿತ್ರದಿಂದ. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇದ್ದಂತಹ ಗೀತೆಯನ್ನ ಕೇಳಿದ್ರಿ. ಸೊರಟ ಶೋತವರ ಸಾಹಿತಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮುದ್ದುಮೀನ ಚಿತ್ರ ತೆರೆ ಕಂಡದ್ದು 1967 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಕಲ್ಯಾಣ್ ಕುಮಾರ್, ಜಯಂತ್, ಕೆ ಎಸ್ ಅಶ್ವಥ್, ಪಂಡ್ರಿಬಾಯ್ ಜಯ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಮುಂದಿನ ಗೀತೆ ಲಗ್ನಪತ್ರಿಕೆ ಚಿತ್ರದ್ದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಲ್ಆರ್ಈಶ್ವರಿ ಧ್ವನಿಯಾಗಿದ್ದಾರೆ. ಇವರ ಜೊತೆ ಬೆಂಗಳೂರು ಲತಾ ಕೂಡ ಇದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಲಗ್ನಪತ್ರಿಕೆ ಚಿತ್ರ ತೆರೆ ಕಂಡದ್ದು 1967 ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ನರಸಿಂಹರಾಜು, ದ್ವಾರಕೇಶ್, ಜಿ ಉದಯಶಂಕರ್, ಜಯಂತಿ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಸಮಯದಲ್ಲಿ.

ಮುಂದಿನ ಗೀತೆ ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ, ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 5555 ಚಿತ್ರದ ಗೀತೆ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆ ಮೂಡಿಬಂದಿದೆ. 1970 ತೆರೆಕಂಡ ಚಿತ್ರ ಇದು. ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 5555 ಚಿತ್ರದ ತಾರಾಗಣದಲ್ಲಿ ಉದಯ್ ಕುಮಾರ್ ಇದ್ರು, ಉದಯ್ ಚಂದ್ರಿಕಾ ಇದ್ರು, ಶ್ರೀನಾಥ್ ಇದ್ರು, ಅಶ್ವಥ್ ಇದ್ರು, ಬಾಲಕೃಷ್ಣ ಮುಂತಾದವರಿದ್ರು. ಆ ಚಿತ್ರದ ಒಂದು ಗೀತೆ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಪ್ರಕಟಣೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಹೊಡಿಬಂದ ಗೀತೆ ಎಲ್ಲರ ಈಶ್ವರಿಯವರ ಧ್ವನಿಯಲ್ಲಿತ್ತು. ಹಸಿರು ತೋರಣ ಚಿತ್ರದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಹಸಿರು ತೋರಣ ಚಿತ್ರ ತೆರೆ ಕಂಡದ್ದು 1970ರಲ್ಲಿ ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್ ಭಾರತಿ, ಉದಯಕುಮಾರ್, ನರಸಿಂಹರಾಜು, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಈಗ ಸಾಕ್ತಾ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಗುರಿ ಚಿತ್ರದ ಗೀತೆ ಮೂಡಿಬರುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ. 1986ರಲ್ಲಿ ಚಿತ್ರ ತೆರೆ ಕಂಡದ್ದು. ಗುರಿ ಪಿ ವಾಸು ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಅರ್ಚನಾ, ತಾರಾ, ಲೋಕನಾಥ್, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು.

ಅರುಣ ರಾಗ ಚಿತ್ತದ ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಅರುಣ ರಾಗ ಚಿತ್ರ ತೆರೆಕಂಡದ್ದು 1986 ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅನಂತನಾಗ್ ಲೋಕನಾಥ್, ಕೆ ಎಸ್ ಅಶ್ವಥ್, ಡಿಂಗ್ರೆ ನಾಗರಾಜ್, ಗೀತಾ ಮುಂತಾದವರು ತಾರಾಗಣದಲ್ಲಿದ್ದರು.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ, ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಸಾಕ್ತಾ ಇದೀವಿ. ಒಂದು ಗಂಟೆ ಅವಧಿಯಲ್ಲಿ ಮುಕ್ಕಾಲು ಗಂಟೆ ಮುಗದೆ ಹೋಯ್ತು. ಸಮಯ ಆಗಿದೆ 10:45:42. ಈಗ ಪ್ರಸಾರವಾಗುತ್ತೆ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಮೂಡಿಬರುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರ ತೆರೆಕಂಡದ್ದು 1981 ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಲೋಕೇಶ್ ಆರ್ತಿ, ಶ್ರೀನಿವಾಸ್ ಮೂರ್ತಿ, ಲೋಕನಾಥ್ ಮುಂತಾದವರು ತಾರಾಗಣದಲ್ಲಿ ಇದ್ರು. ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ

ಅದಲು ಬದಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ವಾಣಿ ಜಯರಾಮ್ ಅವರ ಶ್ರೀಕಂಠದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಅದಲು ಬದಲು ಚಿತ್ರ ತೆರೆಕಂಡದ್ದು 1979 ಸಿ ವಿ ರಾಜೇಂದ್ರನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಅಪರೂಪದ ಗೀತೆಗಳೊಂದಿಗೆ ಸಾಕ್ತಾ ಇರುವ ಈ ಸಮಯದಲ್ಲಿ ಏನು ಹೆಚ್ಚು ಕಡಿಮೆ ಇನ್ನೊಂದು ಎರಡು ಹಾಡನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ ಅಂತ ಭಾವಿಸ್ತೇನೆ. ಇರಲಿ, ಬೆಸುಗೆ ಚಿತ್ರದ ಗೀತೆ ಮೂಡಿ ಬರುತ್ತೆ. ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿಜಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1976 ತೆರೆ ಕಂಡ ಚಿತ್ರ ಇದು ಬೆಸುಗೆ. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ. ಕೆ ಶ್ರೀನಾಥ್, ಕೆ ಎಸ್ ಅಶ್ವಥ್, ಚಂದ್ರಶೇಖರ್, ಮಂಜುಳಾ, ಎಂ ವಿ ರಾಜಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ಮೃಗಾಲಯ ಚಿತ್ರದ ಗೀತೆ ಮೂಡಿ ಬರುತ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪುರಂದರದಾಸರ ಈ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನಾಗೇಂದ್ರ ಅವರು. ಮೃಗಾಲಯ ಚಿತ್ರ ತೆರೆ ಕಂಡದ್ದು 1986. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಂಬರೀಷ್, ಎಂ ಪಿ ಶಂಕರ್, ಸುಧೀರ್, ಶಿವರಾಮ್, ಗೀತಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಮಧ್ಯಾಹ್ನದ ನಿಮ್ಮ ಎಲ್ಲ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವಿನುತಾ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಂದಿಗಿದ್ದು ನಿಮ್ಮ ಬಾಲ್ಯ ಮಿತ್ರ ಸುಬ್ರಹ್ಮಣ್ಯ. ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ಕಳಿಸಿದ ಎಲ್ಲರಿಗೂ ನಮಸ್ಕಾರ. ದಿನ ಶುಭ ದಿನವಾಗಲಿ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಸರಿಯಾಗಿ 11 ಗಂಟೆ. ಈಗ ಕೇಳೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ.
1: ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 11:02 ನಿಮಿಷಕ್ಕೆ ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 15 ಪೈಸೆ ಇಳಿಕೆಯೊಂದಿಗೆ 94.48 ರೂಪಾಯಿಯಷ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನ ಪಂದ್ಯದಲ್ಲಿ ಹಿನ್ನಡೆಯಿಂದ ಪುಟಿದೆದ್ದ ಈಜಿಪ್ಟ್ ನ್ಯೂಜಿಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿದೆ. ಪಂದ್ಯದಲ್ಲಿ ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ನಿರ್ಣಾಯಕ ಗೋಲುಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾಗಿದ್ದಾರೆ. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ಸ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಿಶ್ರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೀರ್ಥೇಶ್ ಶೆಟ್ಟಿ, ಪೂವಮ್ಮ, ಭರತ್ ಶ್ರೀಧರ್ ಹಾಗೂ ನೀರು ಪಾಠಕ್ ಒಳಗೊಂಡ ಭಾರತೀಯ ತಂಡ 3:17 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬಾನೇ ಚೆನ್ನಾಗಿ ಇದ್ದೀರಾ ಹಾಗೂ ಇರ್ತೀರಾ ಅಂತ ಭಾವಿಸ್ತಾ ಸೋಮವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಆರ್ಜೆ ವಿನುತಾ ಶಶಿಧರ್. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ ನಮ್ಮದು ಹಾಗೂ ನಿಮ್ಮೆಲ್ಲರದು ಕೂಡ. ಮೂಡಿ ಬರ್ತಾ ಇದೆ ಕೃಷ್ಣಲೀಲಾ ಹಾಗೂ ಗಣಪ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM ನಲ್ಲಿ ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಶಿವಲಿಂಗ ಚಿತ್ರದ ಗೀತೆ ಬೊಂಬೆ ಬೊಂಬೆ ಅನ್ನೋ ಗೀತೆ. ಹಾಗೇನೆ ಟಿಪ್ಪು ಅವರ ಗಾಯನದಲ್ಲಿ ಬೇಬಿ ಕೂಡ ನಿಮ್ ಜೊತೆಗೆ ಬರ್ತಿದ್ದಾಳೆ. ಓ ಬೇಬಿ ಅನ್ನೋ ಅನ್ನ ಗೀತೆ ರಿಕ್ಕಿ ಚಲನಚಿತ್ರದಿಂದ ಈ ಎರಡೂ ಗೀತೆಗಳು ಸಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಕೇಳಿ ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
4: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 11:32 ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುವುದು.

ಮೂಡಿ ಬರ್ತಾ ಇದೆ. ಅಧ್ಯಕ್ಷ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಹಾಗೂ ಎಲ್ ಎನ್ ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ನಾವು ಹಾಸ್ಯ ನಟ ಕಂ ನಾಯಕ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯ ಬಲ್ಲಹಳ್ಳಿಯಲ್ಲಿ ಇವರು ಹುಟ್ಟಿದ್ರು. ಚಿಕ್ಕಣ್ಣ ಅವರ ಸಿನಿಮಾ ಜರ್ನಿ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಕಷ್ಟಪಟ್ಟು ಸ್ವಂತ ಪ್ರತಿಭೆಯಿಂದಾನೇ ಇವರು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಚಿಕ್ಕಣ್ಣ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ಆಸಕ್ತಿ ಇತ್ತಂತೆ. ಆರಂಭದಲ್ಲಿ ಇವರು ದೃಶ್ಯಕಲಾ ತಂಡಗಳಲ್ಲಿ ಮತ್ತು ಊರಿನ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ರು. ಮುಂದೆ ಚಿತ್ರರಂಗದಲ್ಲಿ ಪ್ರವೇಶ ಪಡೆದು ಮುಂದೆ ಹೇಗೆ ಇವರು ಚಿತ್ರರಂಗದಲ್ಲಿ ಪ್ರವೇಶ ಪಡೆದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಗೀತೆಯ ನಂತರ ಮೂಡಿ ಬರ್ತಾ ಇದೆ ರಾಜಾ ಹುಲಿ ಚಿತ್ರದಿಂದ ಹರಿಕೃಷ್ಣ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಟ ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಖಾಸಗಿ ವಾಹಿನಿಯ ಒಂದು ಕಾಮಿಡಿ ಶೋದ ಮೂಲಕ. ಅದರಲ್ಲೂ ಇವರ ಕಾಮಿಡಿ ಟೈಮಿಂಗ್ ಅನ್ನು ನೋಡಿ ಇಡೀ ಕರ್ನಾಟಕವೇ ಇಷ್ಟಪಟ್ಟಿತ್ತು. ನಂತರ ಹೀಗೆ ಅನೇಕ ಖಾಸಗಿ ವಾಹಿನಿಗಳ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದನಾಗಿ ಮಿಂಚಿದ್ರು ಚಿಕ್ಕಣ್ಣ ಅವರು. 2011 ತೆರೆ ಕಂಡಂತಹ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕಿರಾತಕ ಸಿನಿಮಾದ ಮೂಲಕ ಚಿಕ್ಕಣ್ಣ ಬೆಳ್ಳಿ ತೆರೆಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಮುಂದೆ ಮೂಡಿ ಬರ್ತಾ ಇದೆ ಚೌಕ ಚಿತ್ರದಿಂದ ಸೋನು ನಿಗಮ್ ಹಾಗೂ ಅಂತರಾ ಮಿತ್ರ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕಲಾ ಭಾರತಿಯಲ್ಲಿ ನಾವು ಸಾಕ್ತಾ ಇದ್ವಿ ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಇದ್ವಿ. ಕಿರಾತಕ ಚಿತ್ರದ ಯಶಸ್ಸಿನ ನಂತರ ಚಿಕ್ಕಣ್ಣ ಅವರಿಗೆ ಸಾಲು ಸಾಲು ಅವಕಾಶಗಳು ಸಿಕ್ಕಿದ್ವು. ಅದರಲ್ಲೂ ಕೂಡ ಯಶ್ ಮತ್ತು ಶರಣ್ ಅವರ ಜೊತೆಗಿನ ಇವರ ಕಾಮಿಡಿ ಕಾಂಬಿನೇಷನ್ ಸೂಪರ್ ಹಿಟ್ ಆಯಿತು. ರಾಜಾಹುಲಿ ಮತ್ತು ಅಧ್ಯಕ್ಷ ಈ ಎರಡು ಸಿನಿಮಾಗಳು ಚಿಕ್ಕಣ್ಣ

ವರ್ಧನ, ಹ್ಯಾಪಿ ಬರ್ತ್ಡೇ ಚೌಕ, ಅಂಜದ ಗಂಡು, ಹಾಗೆ ಮಿಸ್ಟರ್ ಐರಾವತ, ಕೋಟಿಗೊಬ್ಬ ಟು, ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಗಣೇಶಿಂದ ಹಿಡಿದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ವರೆಗೂ, ಹಾಗೆಯೇ ಶರಣ್ನಿಂದ ಹಿಡಿದು ಯಶ್ ಅವರವರೆಗೂ ಕೂಡ ಇವರು ಎಲ್ಲರ ಮಿತ್ರನಾಗಿ ಕೂಡ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ಕಿಸ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಕ್ತಾ ಇದ್ದೀವಿ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸುಮಾರು ದಶಕಕ್ಕೂ ಹೆಚ್ಚು ಕಾಲ ಹಾಸ್ಯ ನಟನಾಗಿ ರಂಜಿಸಿದ ಚಿಕ್ಕಣ್ಣ ಅವರು 2024ರಲ್ಲಿ ತೆರೆ ಕಂಡ ಉಪಾಧ್ಯಕ್ಷ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಹೀರೋ ಆಗಿ ಬಡ್ತಿ ಪಡೆದರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು ಕಾಣುವ ಮೂಲಕ ಇವರ ನಾಯಕ ನಟನ ಜರ್ನಿಗೆ ಭದ್ರ ಬುನಾದಿಯನ್ನು ಹಾಕಿತು. ಚಿಕ್ಕಣ್ಣ ಅವರ ಮೈಸೂರು ಶೈಲಿಯ ಕನ್ನಡದ ಮಾತುಗಾರಿಕೆ ಮತ್ತು ಮುದ್ದು ಮುಖಭಾವದ ಕಾಮಿಡಿ ಟೈಮಿಂಗ್ ಅವರ ಯಶಸ್ಸಿನ ಹಿಂದಿರುವ ಮುಖ್ಯ ಶಕ್ತಿ. ಇಂದು ಅವರು ಸ್ಯಾಂಡಲ್ವುಡ್ನ ಅತ್ಯಂತ ಬೇಡಿಕೆಯ ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಮೂಡಿ ಬರ್ತಾ ಇದೆ ಉಪಾಧ್ಯಕ್ಷ ಚಿತ್ರದಿಂದ ರಕ್ಷಿತಾ ಸುರೇಶ್ ಅವರ ಗಾಯನದಲ್ಲಿ ವಿಜಯಪ್ರಕಾಶ್ ಅವರ ಹಾಗೂ ಜೊತೆಯಾಗಿದ್ದಾರೆ ವಿಜಯಪ್ರಕಾಶ್ ಅವರು ಕೂಡ. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಕಲಾ ಭಾರತಿಯಲ್ಲಿ ಹಾಸ್ಯ ನಟ ಕಮ್ ನಾಯಕ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಮ್ಮ ಕೇಳುಗರ ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪಿದೆ. ಕವಿತಾ ಚನ್ನಗಿರಿಯಿಂದ ಸಂದೇಶವನ್ನ ಕಳಿಸಿ ನನಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೇನೆ ಗೀತೆಗಳು ತುಂಬಾ ಇಷ್ಟ ಆಗ್ತಾ ಇದೆ ವಿವಿಧ ಭಾರತಿಗೆ, ನಮ್ಮ ಧನ್ಯವಾದಗಳು ಅಂತ. ಹಾಗೆ ಕೌಸಲ್ಯ ಬನಶಂಕರಿಯಿಂದ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಕೂಡ ಚಿಕ್ಕಣ್ಣ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅವರ ಹಾಸ್ಯ ಅಭಿನಯ ಮತ್ತು ಅವರ ಕನ್ನಡ ಭಾಷೆ ಸಂಭಾಷಣೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹ್ಯಾಪಿ ಬರ್ತ್ಡೇ ಚಿಕ್ಕಣ್ಣ, ಟುಡೇ ಕಲಾಭಾರತಿ ತುಂಬ ಚೆನ್ನಾಗಿದೆ, ರಾಜಹುಲಿ ಮಾಸ್ಟರ್ ಪೀಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇವರು ಹೆಸರು ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ, ಅಲ್ಲಿಂದ ಸಂದೇಶ ಬಂದಿದೆ. ಹಾಗೆ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ಹಾಗೆ ವಿಮರ್ಶ್ ರಾಜಾ ಜಯನಗರದಿಂದ. ಹಾಗೇನೆ ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ವಿವಿಧ ಭಾರತಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ಹಾಗೇನೆ ಇಂದಿನ ಕಲಾಭಾರತಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರ ಮಾಹಿತಿ ಮತ್ತು ನಿರೂಪಣೆ ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತ ಗೌರಿ ಸುರೇಶ್ ಭಟ್ ಗೌರಿಬಿದ್ನೂರಿನಿಂದ ಚಿಕ್ಕಬಳ್ಳಾಪುರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಲಾಭಾರತಿ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿದೆ ಅಂತ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:57. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಹಾಸ್ಯ ನಟ ಚಿಕ್ಕಣ್ಣ ಅವರ ಜನ್ಮದಿನ ಕೂಡ ಹೌದು. ವಿವಿಧ ಭಾರತೀಯ ಪರವಾಗಿ ಹಾಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಚಿಕ್ಕಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಕಲಾಭಾರತಿಯನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಂಜನಿ ಪುತ್ರ ಚಿತ್ರದಿಂದ ಸಚಿನ್ ಬಸ್ರೂರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರ್ ಅವರ ಸಂಗೀತದ ಗೀತೆ. 12:00 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೂಡ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:59. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟ ಕಾರ್ಮಿಕರು ಈ PMSYMದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವ್ರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನ 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರಿ ಅವರಿಗೆ ಅವ್ರ ಜೀವಂತಿರೋರಿಗೂ 1,500 ರೂಪಾಯಿ ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುಣೇಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
4: ನಮಸ್ಕಾರ ಮೇಡಮ್.
3: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗ್ಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗ್ಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
4: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರ ಇದೆ.
3: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
4: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾ ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
3: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9 ವರ್ಷ 10 ವರ್ಷ, ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
4: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ. ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ, ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು, ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ, ಮಿನಿಮಮ್ ಒಂದು 6-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
3: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
4: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 15-ದವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲಿದ್ದಾರೆ.
3: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ, ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗಬಹುದಾ?
4: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೆ ಇರೋದು, ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ, ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ, ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು, ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ, ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ, ಮತ್ತು ಕೂದಲು ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳಬಹುದು.
3: ಅಂದ್ರೆ ಈ ತರದ ಯಾವ್ದಾದ್ರೂ ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
4: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗೋದು ಇದು ಒಂದು ವಯಸ್ಸಾದ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
3: PCOS ನ ಅಪಾಯ.
4: ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೆಯುತ್ತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ, ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತು ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರ್ತದೆ. ಇವೆಲ್ಲ PCOS ನಿಂದ ಆಗುವಂತ ಅಪಾಯಗಳು.
3: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರೇ, ಈ PCOS ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
4: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವ್ರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವ್ರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ, ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನ ನೀಡ್ತಾರೆ, ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳು ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನ ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು PCOS ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
3: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಅವರಿಗೆ?
4: PCOS ಹೊಂದಿರುವಂತಹ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
3: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ನಬಾರದು ಅಂತ?
4: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ, ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರೆ ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತೆ ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ, ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಈ ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನಾಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ ಇವು ರಕ್ತದ ಒತ್ತಡದ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ, ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್, ಇದರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನು ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗಬಹುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ, ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
3: ಈಗ ಡಾಕ್ಟರ್ ಚಂದ್ರಮತಿ ಅವರು ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ, ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
4: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನು ಅವರು ಸೇವಿಸಬೇಕು. ಅಂದ್ರೆ ಯಾವುದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ ಅಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತಹ ಆಹಾರಗಳು, ಇವುಗಳನ್ನ ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು, ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ. ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್ ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತಹ ಆಹಾರ ಪದಾರ್ಥಗಳು, ಅಂದ್ರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂತಹ ಚಟ್ನಿ ಆಗಲಿ, ಸೋಯಾ ಅವರೆ, ಮೀನು ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತಹ ವಿಟಮಿನ್ ಇ ಇರುವಂತಹ

0: ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತವೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೀವಿ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗಲಿ ಅಥವಾ ಮೋಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ಒಂದು ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತಹ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200 ರಿಂದ 250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನು ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ 1/2 ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನ ಸೇವಿಸಬೇಕು. 1/2 ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈಗ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತಹ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನು ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತಹ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ, ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಅಥವಾ ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿನ್ಬೇಕು ಆ ತರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೀಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೀಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನೀನ್ ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ. ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಪಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ.

12:30ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಒಂದು ಗಂಟೆಗೆ ಪ್ರಗತಿ ಪಥ, 1:10ಕ್ಕೆ ಕನ್ನಡದಲ್ಲಿ ವಾರ್ತೆಗಳು, 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ, 3:00ಕ್ಕೆ FM 101.3 MHz ಕಾರ್ಯಕ್ರಮಗಳು, 5:00ಕ್ಕೆ ಚಿತ್ರಗೀತೆಗಳು, 5:30ಕ್ಕೆ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಗೂ ಎತ್ತ ಕುರಿತು ಒಂದು ಅವಲೋಕನೆ. ಭಾಗವಹಿಸಿದ್ದರೆ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ ಮತ್ತು ಪಾರ್ವತಿ ಬಿರಾದಾರ್. ಪ್ರಸ್ತುತಿ ವೆಂಕಟೇಶ್ ಹೂಗರ್, ನಿರ್ವಹಣೆ ವೆಂಕಟೇಶ್ ಭೇನುಬೆಂಚಿ.

ಸಂಜೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಸಿರ್ವರ್ ತಾಲೂಕಿನ ಹೇರೆ ಗ್ರಾಮದಿಂದ ಕೆಲವು ಕೃಷಿಯ ಬಗ್ಗೆ ಮಾಹಿತಿ, ನಿರ್ವಹಣೆ ವೆಂಕಟೇಶ್ ಬೇವನಮೆಂಚಿ, ಹಾಗೂ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆಧಾರಣೆ. ಇನ್ನು 7:20ಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಶ್ರೀ ವೀರಾಂಜನೇಯ ಭಜನಾ ಮಂಡಳಿಯಿಂದ ಪ್ರಶಾಂತ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

7 ಗಂಟೆ 7:40ಕ್ಕೆ ಚಿತ್ರಗೀತೆಗಳು, 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಿದ್ದಾರೆ ವೆಂಕಟೇಶ್ ಬೇವನವೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ, ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡದ ಶಿವಮ್ಮ ಗೋವಿಂದಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯ ಪದಗಳು.

8 ಗಂಟೆ 40 ನಿಮಿಷಕ್ಕೆ ಸಮಾಚಾರ ಸಂಧ್ಯಾ, 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ, 9:30ಕ್ಕೆ ದೊಡ್ಡಾಟ ಕೃಷ್ಣ ಅರ್ಜುನರ ಕಾಳಗ ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಗಂಗನಾಳ ಗ್ರಾಮದ ಬಸವರಾಜ್ ಗಂಗನಾಳ್ ಮತ್ತು ಸಂಗಡಿಗರಿಂದ. ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದುವರೆಗೆ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 12:30ಕ್ಕೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
2: ಶರಣಾರ್ಥಿ.
1: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ.
2: ಧನ್ಯವಾದಗಳು.
1: ವಿಶ್ವ ಯೋಗ ದಿನಾಚರಣೆ June 21 ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತು ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
2: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನು ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂಥ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನು ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ ದೇಶ ಅಂತಂದರೆ ಭಾವನಾತ್ಮಕವಾಗಿರುವಂಥ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಹಂಚಿರುವಂಥದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನು ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
1: ಈ ಜಲಯೋಗ ಅಂದರೆ ಏನು ಸ್ವಾಮೀಜಿ?
2: ಈಗ ಒಂದು ವಿಚಾರ ಏನಂತಂದರೆ ಎಲ್ಲರೂ ನೋಡಿರುವಂಥ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನು ಮಾಡುವಂಥದ್ದನ್ನು ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದಮೇಲೆ ನನ್ನ ಪಾಡಿಗೆ

0: ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಅಷ್ಟರಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯಿತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗ್ರಳ್ಳಿ. ಹಂಬಿಗ್ರಳ್ಳಿಲಿ ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದ್ಮೇಲೆ ಏನಾಯಿತು ಅಂದರೆ ಒಂದು ಭಾವಚಿತ್ರವನ್ನು ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂಥ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನು ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದರೆ, ಅಂಬಿಗ್ರಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ ಮೂರು ನದಿಗಳು ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ, ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಆವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯಿತು, ಭಾಳಷ್ಟು ಸಂಶೋಧನೆಯನ್ನು. ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಒಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂಥ ವಾಡಿಕೆ ಇರುವಂಥ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭಾಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಬಹಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವ್ರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದರೆ ಬಹುಶಃ ಬೆಳಗ್ಗೆ ಒಂದು 4 ಗಂಟೆಗೆ ಹೋದರೆ 8 ಗಂಟೆವರೆಗೂ ನೀರಲ್ಲಿರ್ತಾ ಇದ್ದೆ, ತಿರ್ಗಾ ಸಂಜೆ 5 ಗಂಟೆಗೆ ಹೋದರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನು ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನು ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯಿತು ನನಗೆ, ಅದಾದಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದರೆ ಆಸನಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನೀರ ಮೇಲೇ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನು ಹಾಕ್ಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇ ಆಸನಗಳನ್ನು ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನೂ ಹಾಕ್ಬೋದು, ಆಮೇಲೆ ವೃಕ್ಷಾಸನನೂ ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನು ನೀರ ಮೇಲೆ ಪ್ರಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂಥ ಸಂಶೋಧನೆ ನನಗೇನಂತಂದರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದರೆ ತುಂಬ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವುದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕದಾಗ ಏನಾಯಿತು, ಅಗ್ನಿ ತತ್ವ ಆಯಿತು. ಅದಾದ್ಮೇಲೆ ನಾವು ಮೇಲ್ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು, ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯು ತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸ್ಕೊಂಡು ಮಾಡೋ ಯೋಗಶಾಸ್ತ್ರ ಅಂದರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನು ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪಾ ಅಂತಂದರೆ ಪ್ರಾಣಾಯಾಮ ಚೆನ್ನಾಗಿರ್ಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್, ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡಕ್ಕೆ ಒಂದೊಂದ್ಸಲ ಕಷ್ಟ ಅನಿಸ್ತದೆ ಆಸನಗಳನ್ನ. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳಕ್ಕೆ ತಾವು ನೋಡಿ ಬೇಕಾದ್ರೆ ಒಂದ್ಸಲ ಆ ಕಾಲ ಹಾಕೊಂಡು ಆ ಕಾಲ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ ಯತ್ನಾನು ಸಾರಿಣಿ ಲಕ್ಷ್ಮಿ, ವಿದ್ಯಾಭ್ಯಾಸಾನು ಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೇ. ಅವರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ ಅವರಿಗೆ ತುಂಬಾ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು. ಚಿಕ್ಕವರಿಂದನೂ ಮಾಡ್ಬೋದು, ಅದೇ ಪ್ರಜ್ಞೆ ಇರಬೇಕು ಅವರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು, ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸ್ಬೋದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬಾ ಪ್ರಚಾರವನ್ನು ಪಡಿತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲ್ ನೋವು.
0: ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಅಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರ್ ಸ್ನಾನ ಮಾಡಬೇಕು ಅಂತಾನೆ ಇರೋದು. ತಣ್ಣೀರ್ ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರ್ ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನ ಸಮತೋಲನವಾಗಿ ಇಟ್ಕೊಳ್ಳುವಂತ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರ. ಈಗ ನಮ್ದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂತದ್ದು ಅಂದ್ರೆ ಜಲಯೋಗದಲ್ಲೇ ನಾನ್ ಕಂಡ್ಕೊಂಡಿರುವಂತದ್ದು. ಆಮೇಲೆ ಒಂದೇನಪ್ಪ ಅಂತಂದ್ರೆ ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದಾರೆ ತುಂಬಾ. ಆ ಒತ್ತಡದಲ್ಲಿ ಇರುವಂತವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಬೇಕು. ನಮ್ ತಲೆಗೆ ಧ್ಯಾನ ಹಾಕೊಟ್ರೆ ನಮ್ ತಲೆ ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂತ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದ್ರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮ್ಗೆ ಯೋಗ ಅಂತಂದ್ರೆ ನಮ್ಮ ಇಡೀ ಶರೀರಗಳಿಗೆ ಅಂಗಾಂಗಗಳಿಗೆ ಬಲಿಷ್ಠ ಆಗ್ಬೇಕಂತ ಯೋಗವನ್ನ ಮಾಡ್ಬೇಕು. ಹಾಗೆ ಆಹಾರವನ್ನ ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರ್ಲಿಕ್ಕೆ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಬಹಳಷ್ಟು ಜನರಿಗೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೆ ಇದಾವೆ. ಆದ್ರೆ ಇವತ್ತು ತುಂಬಾ ಜನರು ಮಕ್ಕಳಿಗೆ, ಇವತ್ತು ಯಾವ್ದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ರು ಯಾರೋ ಒಬ್ರು ಟ್ರೈನ್ಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯಪುಸ್ತಕವನ್ನ ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಆವಾಗ ಆ ಮಕ್ಕಳು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನ ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಬಲ್ಲದೆ?
0: ದೇಹದ ತೂಕಕ್ಕೆ ಏನಂತಂದ್ರೆ ಆಹಾರದ ಮೇಲೆ ಅವರ ಆಸನಗಳ ಮೇಲೆ ಬಹಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದ್ರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನ್ ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು

0: ಮಾಡ್ಕೊಂಡಿದ್ದೀವಿ. ಪಿಜಿ ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೀವಿ ಈಗಾಗಲೇ. ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ ಪಿಜಿಲಿ.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡೂ ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನು ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಲೂ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಲೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗ್ಲೂ. ಒಂದೇನಪ್ಪ ಅಂತಂದ್ರೆ, ನಮ್ಮ ಆಹಾರದ ಪದ್ಧತಿ ಆಗ್ಲೇ ಹೇಳದ್ನಲ್ಲ, ಯೋಗ ಅಂತಂದ್ರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವೇನು ಗೊಬ್ಬರ ಕೊಡ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ, ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ. ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು, ಈ ಒತ್ತಡವನ್ನು ಜಲಯೋಗದಲ್ಲಿ ಖಂಡಿತವಾಗಲೂ ಕಡಿಮೆ ಮಾಡಬೇಕು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದರೆ ಸೂರ್ಯನ ಕಿರಣ ಬೀಳಬೇಕಾದ್ರೆ ತುಂಬ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬ ಬೀಳೋಕೆ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯ್ತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡು, ಈ ತರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗ್ ಬೇಕು ಅಂತ ಹೇಳಿ ಹುಡುಕೊಂಡು ಬಂದು, ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರ್ ಇದ್ದಂಥವ್ರು, ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯಿತು ಅಂತೇಳಿ ಈ ಸಬ್ಜೆಕ್ಟನ್ನು ನಾನು ಪ್ರಬಂಧವನ್ನು ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನು ನಾನು ಮಾಡಿದ್ನೋ, ಆ ಯೋಗವನ್ನು ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲೇ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ February 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ, ಹೀಗೆ. ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದ್ಮೇಲೆ ಇಂಥದ್ದೇ ಹಾಕ್ಬೇಕು, ಆ ಥರ ಏನಾದ್ರು ಇದೆಯಾ?
0: ಇಲ್ಲ, ಆ ಥರದ್ದೇನಿಲ್ಲ. ಒಂದೇನಪ್ಪ ಅಂತಂದ್ರೆ, ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದ್ರೆ, ಸ್ವಲ್ಪ ಬಾಡಿನ ಮೇಲ್ಗಡೆ ಟುಸ್ಟ್ ಅಂದ್ರೆ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ತೀವಿ, ಮೇಲ್ಗಡೆ ಎಕ್ಸಸೈಸ್ ಅನ್ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರು ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತಂದ್ರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೆ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ರೆ ಅದು ಹೆಂಗೆ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ಥರ ತೇಲ್ಕೊಂಡು ಹೋಗಿ. ನೀವು ನೀರು ಮೇಲೆ ನಮ್ಮ ಬಾಡಿನ ಏನೆಲ್ಲ ಚೆಕ್ ಮಾಡಿದ್ರೆ, ಸುಮ್ಮನೆ ಒಂದು ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಎಳೆದ್ರೆ ನಮ್ಮ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳ್ಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದರೆ ಬರ್ತದೆ ಅಂತ ಅಂದರೆ

0: ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡ್ ಬೇಕಾದ್ರೂ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪಾ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ತೇಲ ಅರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದ್ರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನು ಮಾಡಿದಿರಿ ಮತ್ತೆ ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನು ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಜನ ಒಂದು ಶಿಷ್ಯರು ಕಲಿಸಿ ಅವರೇ ಹೇಳ್ಕೊಡೋ ತರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲೂ ನಾನು ಮಾಡಿದ್ದೀನಿ, ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂಥದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬ ಕಷ್ಟ ಆಯಿತು, ಬೇರೆಯವರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗಲಿ ಅಂತ ಮಾಡಿದ್ದೀನಿ.
1: ಅಂದರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನು ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳಿದ್ನಲ್ಲ, ಒಬ್ಬರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ್ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕೊಂಡು ಸೂತ್ರಗಳನ್ನ ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ, ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನ ಯಾರು ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನ ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡ್ಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ರೆ, ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮವು ರಕ್ಷಿತೆ ರಕ್ಷಿತ ಅಂತ ಏನ್ ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ. ಜಲಯೋಗದಿಂದ ಆರೋಗ್ಯವಂತರು, ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನ ಸಮುದಾಯಕ್ಕೆ?
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ, ಸಾಮಾನ್ಯ ಜನರು ಸಹ ಒಂದು ಕಲಿರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತರೋದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದಿರು ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರು ಸೇದೋದು ಯೋಗನೇ, ಆದರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತ ಅಂದ್ರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೇದೇ ಆಗ್ತದೆ ಅನ್ನೋದನ್ನ ವಿಶ್ವ ಯೋಗ ದಿನಾಚರಣೆ ದಿನ ಎಲ್ರು ಬಹಳ ಗ್ರಾಮತ್, ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ, ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದ್ರೆ ಆಕಾಶವಾಣಿನೇ ಕೇಳ್ತಾ ಇದ್ದು, ಇವತ್ತು ಅದನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನ ಹಾಡುವಂತ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬಾ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು, ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ ಶೇಕಡ 60% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ, 1 ಕೆವಿ ವಿದ್ಯುತ್ತಿಂದ 3 ಕೆವಿ ವಿದ್ಯುತ್ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 ಕೆವಿ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 ಕೆವಿ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿಯ ಸಹಾಯಧನ, ಮುಂದುವರೆದು 3 ಕೆವಿ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿಯ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ ಅನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ, ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯ

ಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು, ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು, ವಾಯುಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು, ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ್ಯ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7%-ರಷ್ಟು ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagher.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ ಒಮ್ಮೆನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ

0: ಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಾಂಗದರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟ್ರಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25 ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು, ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟ್ರಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27 ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

ರಾಜಯುಗ ಚಿತ್ರದಿಂದ ಇದ ಒಂದು ಹಾಡು. ಇದೀಗ ಗುರು ಅರಸ್ ಅವರು ಗೀತೆಯನ್ನ ಬರೆದಿದ್ದಾರೆ, ಸಂಗೀತ ನಿರ್ದೇಶನ ಅರುಣ್ ಮುರಳೀಧರನ್. ಇನ್ನು ಗೀತೆಗೆ ಧ್ವನಿಯಾಗಿದ್ದಾರೆ ಹೈಮತ್ ಹಾಗೂ ಎಂ ಎಂ ಶ್ರೀಲೇಖಾ.

0: ಪ್ರಮೋದ್ ಮರವಂತೆ ಅವರು ಗೀತೆಯನ್ನ ಬರೆದು ಪ್ರದೀಪ್ ವರ್ಮಾ ಎಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ಆರ್ಸಿ ಬ್ರದರ್ಸ್ ಚಿತ್ರದಿಂದ. ಗೀತೆಗೆ ಧ್ವನಿ ಹಾಕಿದ್ದವರು ಸಂತೋಷ್ ಬೆಂಕಿ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ನಾನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.
3: ರಜಕನ ಹೆಂಡತಿ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿಣವಾದ ಮಾತುಗಳನ್ನು ಹೇಳ್ಬಿಟ್ಟ. ಆ ಶಬ್ದಗಳನ್ನು ಕೇಳಿ ತುಂಬಾ ಸೋತು ಹೋದ ಮನಸ್ಸಿನ ಶ್ರೀರಾಮಚಂದ್ರ ಆ ಸ್ಥಾನಕ್ಕೂ ಹೋಗದೆ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದಲೆ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ.

ಸ್ವಲ್ಪ ಸಮಯದ ನಂತರ ಶ್ರೀರಾಮ ಕೂಡ ತನ್ನ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ತಾ ಇದ್ದಾನೆ. ನಾನು ಕೇವಲ ಪತಿ ಮಾತ್ರ ಅಲ್ಲ, ನಾನೊಬ್ಬ ರಾಜ ಕೂಡ. ನನ್ನನ್ನು ನೋಡಲು ಬಂದವರನ್ನ ವಿಚಾರಿಸಿಕೊಳ್ಬೇಕು ಅನ್ನುವ ಪ್ರಜ್ಞೆ ಆತನಿಗೆ ಮೂಡಿದೆ. ಎದ್ದು ಕುಳಿತಂತಹ ಆ ಕರುಣಾಳು ತನ್ನ ಸಹೋದರರನ್ನ ಅತ್ಯಂತ ಪ್ರೀತಿಯಿಂದ ಕರೆದು ಆಲಂಗಿಸಿಕೊಂಡಿದ್ದಾನೆ. ಭೂಮಿಯಲ್ಲಿ ಈ ದಿವಸ ನನಗೆ ಒಂದು ಅಪವಾದ ಆವರಿಸಿಕೊಂಡ್ಬಿಡ್ತು. ಅಯ್ಯೋ, ಸಾಕು ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ. ಯಾರೋ ಜೀವಿಗಳ ಜೊತೆ, ಯಾರೋ ಸ್ನೇಹಿತರ ಜೊತೆ ಸೇರಿಕೊಂಡಂತಹ ಒಬ್ಬ ವ್ಯಕ್ತಿ ತಾನು ಕಳ್ಳತನವನ್ನು ಮಾಡದೇ ಇದ್ರೂ ಕೂಡ ಹೇಗೆ ಪರರು ಅವನನ್ನು ನಿಂದಿಸ್ತಾರೋ ಆ ರೀತಿ ನಿಂದಿಸಿಕೊಳ್ಳತಕ್ಕಂಥ ವ್ಯಕ್ತಿ ಆಗ್ಬಿಟ್ಟಿದ್ದೇನೆ. ಜೀವ ಇರುವಾಗ ಟೀಕೆಗೆ ಒಳಗಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲಪ್ಪ. ಈಗ ಇರತಕ್ಕಂತಹ ದೊಡ್ಡ ಸಮಸ್ಯೆಯನ್ನ ಸರಿ ಮಾಡಲಿಕ್ಕಾಗದಲೇ ಇರತಕ್ಕಂತಹ ಸಮಸ್ಯೆಯನ್ನ ಈ ಕಾರ್ಯಕ್ಕಾಗಿ ನಾನು ಹೆದರ್ಕೊಳ್ತಾ ಇದ್ದೇನೆ. ಮತ್ತೊಂದು ಕಡೆ ಸೀತೆಯನ್ನ ಬಿಟ್ಟು ಏಕಾಂಗಿಯಾಗಿ ನನಗೆ ಇರಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ನೋವನ್ನ ಸಹೋದರರಲ್ಲಿ ಹಂಚಿಕೊಂಡಿದ್ದಾನೆ ಶ್ರೀರಾಮ.

ನನ್ನ ಪತ್ನಿಯಾದಂತಹ ಸೀತೆಯ ಮೇಲೆ ನಾನು ಅನುಮಾನ ಪಡ್ತಾ ಇಲ್ಲ. ರೂಪ ಗುಣ ಶೀಲೆಗಳಲ್ಲಿ ಅತ್ಯಂತ ಶ್ರೇಷ್ಠ ಸಂಪದ್ಭರಿತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಅಷ್ಟೇ ಪವಿತ್ರಳಾಗಿ ಈ ಭೂಮಿಯ ಮೇಲೆ ಇದ್ದಾಳೆ. ಮಂಗಳಕರವಾದಂತಹ ಪತಿವ್ರತಾ ಗುಣಗಳನ್ನು ಹೊಂದಿದ್ದಾಳೆ. ಇವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಿಂದೆಗೆ ಒಳಗಾದ ಮೇಲೆ ಸೀತೆಯನ್ನ ಈಗ ತ್ಯಜಿಸುವುದೇ ನನಗಿರುವ ಏಕೈಕ ಮಾರ್ಗ. ಯಾಕೆಂದ್ರೆ ಸೂರ್ಯವಂಶದ ರಾಜರುಗಳು ಈ ಹಿಂದೆ ಯಾರೂ ಅಪಕೀರ್ತಿಯನ್ನು ಹೊಂದಿಲ್ಲ. ನನ್ನ ವಂಶಕ್ಕೆ ಅಪಕೀರ್ತಿಯನ್ನು ತಂದವನು ಅನ್ನುವ ಹಣೆಪಟ್ಟಿ ನನಗೆ ಬೇಡ. ಈ ಹಿಂದೆ ನನ್ನ ತಂದೆಯಾದಂತಹ ದಶರಥನೇ ತಾನು ಕೊಟ್ಟಂತಹ ಮಾತಿಗೋಸ್ಕರ ಮಗನಾದ ನನ್ನನ್ನು ಬಿಡ್ಲಿಲ್ವೇ? ಹಾಗಾಗಿ ಈಗ ಅನಿವಾರ್ಯವಾಗಿ ಸೀತೆಯನ್ನ ತ್ಯಜಿಸಲೇಬೇಕು.

ಸೀತೆಯನ್ನ ಬಿಟ್ಟು ಬಿಡುವುದೊಂದೇ ನನಗಿರ್ತಕ್ಕಂತಹ ಒಂದು ಮಾರ್ಗ. ಇಂತಹ ಕರುಣಾಸಾಗರನಾದ ನಿನಗೆ ಈ ಕಾಠಿಣ್ಯ ಏಕೆ ಬಂತಪ್ಪ ಅಂತ ಉಳಿದವರೆಲ್ಲರೂ ಹೆದರಿಕೊಂಡು ಕೇಳ್ತಾ ಇದ್ದಾರೆ. ನಿನ್ನ ಕುಲವನ್ನ ಮುಂದುವರಿಸಲಿಕ್ಕೆ ಬಂದಂತಹ ಸೀತೆಯನ್ನ ನೀನು ಬಿಡುವುದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿ ಎಲ್ಲ ಸಹೋದರರು ಕೂಡ ಅಣ್ಣನಾದ ರಾಮನಿಗೆ ತಿಳಿ ಹೇಳ್ತಾ ಇದ್ದಾರೆ.

ಮಾತನಾಡಲಾಗದಲ್ಲೇ ಇರತಕ್ಕಂತ ಸ್ಥಿತಿಯಲ್ಲಿ ತನ್ನ ಕಂಠದಲ್ಲಿಯೇ ನೋವನ್ನ ತಿಂತ ಇದ್ದಾನೆ. ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ, ಹಾಲನ್ನ ನೀಡತಕ್ಕಂತ ಹಸುವನ್ನ ಯೋಗ್ಯರಾದವರು ಯಾರಾದರೂ ಕಾಡಿಗೆ ಅಟ್ಟುಬಿಡ್ತಾರಾ? ನೀನು ಸೀತೆಯನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡಿಸಿ ಪರೀಕ್ಷೆ ಮಾಡಿಸಿದೀಯ, ಪರಿಶುದ್ಧಳಾಗಿದ್ದಾಳೆ ನನ್ನ ಅತ್ತಿಗೆ. ಇನ್ನು ದಶರಥ ಇಂದು ಬದುಕಿಲ್ಲದೆ ಇದ್ರೂ ಕೂಡ ತನಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ಸೊಸೆ ಅಂತ ಹೇಳಿ ಬಯಸಿದ್ದಂಥವನು. ನೀನು ಈ ಸಂದರ್ಭದಲ್ಲಿ ಗರ್ಭಿಣಿಯಾದಂತಹ ಸೀತೆಯನ್ನ ಹೀಗೆ ದೂರ ಮಾಡಿದ್ರೆ ನಮ್ಮ ತಂದೆ ಕೂಡ ನೋಯ್ದಲೇ ಇರ್ತಾನ, ಆತನಿಗೂ ಕೂಡ ಆ ಲೋಕದಲ್ಲಿ ಬಹಳ ನೋವುಂಟಾಗತ್ತೆ, ಇದಕ್ಕೆ ನೀನು ಹೀಗೆ ಮಾಡಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದ.

ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ ಒಬ್ಬ ತೀರ ಸಾಮಾನ್ಯನಾದಂತ ಒಬ್ಬ ಮನುಷ್ಯ ಏನೋ ಮಾತನಾಡದ, ಅಂದ ಮಾತ್ರಕ್ಕೋಸ್ಕರ ನಿನ್ನ ಧರ್ಮಪತ್ನಿಯನ್ನ ತ್ಯಜಿಸ್ತಕ್ಕಂತಹ ರೀತಿ ಸರಿಯೇ? ಸಾಮಾನ್ಯನಿಗೂ ಒಬ್ಬ ದೊಡ್ಡ ವ್ಯಕ್ತಿಗೂ ಇರುವ ವ್ಯತ್ಯಾಸವನ್ನೇ ಗಮನಿಸ್ತಾ ಇಲ್ವಲ್ಲ ನೀನು? ಯಾರೋ ಒಬ್ಬ ದಡ್ಡನಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಪವಿತ್ರಳಾಗಿರ್ತಕ್ಕಂಥ ಸೀತೆಯನ್ನ ದೋಷಿ ಅಂತ ಹೇಳಿ ನೀನು ಹೇಳಬಹುದಾ? ದಯಮಾಡಿ ನಿಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಬೇಡಿ ಅನ್ನುವ ಮಾತನ್ನ ವಿನಯದಿಂದ ಹೇಳ್ತಾ ಅಣ್ಣನ್ನ ತಬ್ಬಿಕೊಂಡು ಭರತ ಅಳುತ್ತಾ ಹೇಳ್ತಾ ಇದ್ದಾನೆ. ಆಗ ರಾಮ ಅವನನ್ನೇ ನೋಡ್ತಾ ಹೀಗೆ ಹೇಳ್ತಾ ಇದ್ದ.

ಅಮ್ಮ ಭರತ, ನೀನು ಹೇಳಿದ ಹಾಗೆ ಜಾನಕಿ ಎಂದೆಂದೂ ಪವಿತ್ರಳೆ, ಅದು ಅವರು ದುಃಖಿಸಬೇಡ. ಈ ದೂರು ಅಥವಾ ನಿಂದೆ ಎನ್ನತಕ್ಕಂಥದ್ದು ಭೂಮಿಯಲ್ಲಿ ಹಾಗೆ ಉಳಿದು ಬಿಟ್ಟರೆ ಪೃಥು, ಪುರೂರವ, ಹರಿಶ್ಚಂದ್ರ ಮುಂತಾದಂಥವರೆಲ್ಲ ನಮ್ಮ ಹಿರಿಯ ರಾಜರುಗಳಿಗೆ ಸುಮ್ಮನೆ ಅಪಕೀರ್ತಿಯನ್ನ ಅಂಟಿಸಿದ ಹಾಗೆ ಆಗಲ್ವೇನಪ್ಪ. ಮಹಾಯೋಗಿಯಾಗಿರ್ತಕ್ಕಂಥವನು ಮಮತೆಯನ್ನ ಬಿಟ್ಬಿಡುವುದಿಲ್ವೇ? ಹಾಗೆ ಬಿಡಲೇಬೇಕು, ಸೀತೆಯನ್ನ ನಾನು ಬಿಡಲಿಕ್ಕೆ ನಿಶ್ಚಯವನ್ನ ಮಾಡಿದ್ದೇನೆ ಅಂತ ಹೇಳಿದ ಕೂಡಲೇ ಲಕ್ಷ್ಮಣ ಕೂಡ ಈ ಮಾತನ್ನ ಕೇಳಿ ನಡುಗ್ತಾ ಇದ್ದಾನೆ. ಕಿವಿ ಮುಚ್ಚಿಕೊಂಡು ರಾಮನಿಗೆ ಹೇಳ್ದ.

ವಿಶಾಲಾಕ್ಷಿಯಾದಂತಹ ಸೀತೆಯ ಪರಿಸ್ಥಿತಿಯನ್ನ ಪರಿಶುದ್ಧತೆಯನ್ನ ತಿಳ್ಕೊಂಡಿದ್ದೀಯ ನೀನು. ಆದರೆ ಕೇವಲ ಒಂದು ಸುಳ್ಳಿನ ಅಪವಾದಕ್ಕಿಂತಲೂ ರಾಣಿಯನ್ನೇ ಬಿಟ್ಟುಬಿಡ್ತಕ್ಕಂತಹದ್ದು ಎಷ್ಟು ಸರಿ ರಾಮ? ನೀನು ಕರುಣಾಸಾಗರ, ಹೀಗಿರುವ ನೀನು ಕಾಠಿನ್ಯವನ್ನ ಪಡ್ಕೊಳ್ಬಹುದೇನಪ್ಪ? ಎಲ್ಲಕ್ಕಿಂತ ಹೆಚ್ಚಾಗಿ ಸೀತಾಮಾತೆ ಈಗ ತುಂಬಿದ ಬಸುರಿಯಾಗಿದ್ದಾಳೆ. ಈ ಸಮಯದಲ್ಲಿ ಆಕೆಯನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಕೂಡ ಹೌದು. ಹೀಗಿರುವಾಗ ಈ ಕಾರ್ಯವನ್ನು ನೀನು ಮಾಡಬೇಡ ಅನ್ನುವ ಮಾತನ್ನ ರಘುರಾಮನಿಗೆ ಲಕ್ಷ್ಮಣ ವಿಜ್ಞಾಪಿಸ್ತಾ ಇದ್ದಾನೆ. ತಕ್ಷಣ ಶತ್ರುಘ್ನ ಕೂಡ ಹೀಗೆ ಹೇಳ್ತಾ ಇದ್ದಾನೆ.

ಶತ್ರುಘ್ನ ಒಳ್ಳೆಯವನಾದರೂ ಕೂಡ ಶೀಘ್ರ ಕೋಪಿ. ಕೂಡಲೇ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ಇಕ್ಷ್ವಾಕು ವಂಶದವರ ಬಗ್ಗೆ ಹೇಳ್ತಾ ಇದೀಯ ನೀನು, ಅಂತವರು ರಾಣಿಯನ್ನ ಹೇಗೆ ಬಿಟ್ಟು ಬಿಡ್ತಾರೆ? ಹೆಣ್ಣಿನ ನೋವು ಅನ್ನತಕ್ಕಂತ ಬೆಂಕಿ ಇದೆಯಲ್ಲ, ಅದು ಸುಡದಲೇ ಬಿಡುವುದಿಲ್ಲ. ಸಮರಸದಿಂದ ನಾವು ಬಾಳ್ಬೇಕಲ್ವಾ? ಕೇವಲ ಪೊಳ್ಳು ಮಾತುಗಳಿಗೆ ಕಿವಿಕೊಟ್ಟು ಇಂತಹ ಘೋರ ಕಾರ್ಯವನ್ನ ಮಾಡಬಾರದು ಅನ್ನುವ ಮಾತನ್ನ ಶತ್ರುಘ್ನ ಸ್ವಲ್ಪ ಕೋಪದಿಂದ ಹೇಳಿದಂತೆ.

ತಮ್ಮಂದಿರುಗಳೆಲ್ಲ ಹೀಗೆ ಆಡಿದಂತಹ ಮಾತುಗಳಿಗೆ ಏನೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ರಾಮನಿಗೆ. ತಲೆ ತಗ್ಗಿಸಿಬಿಟ್ಟಿದ್ದಾನೆ, ದೀನತೆಯ ಭಾವವನ್ನ ತಂದುಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಈ ಅಪವಾದಕ್ಕೆ ತನಗಿರ್ತಕ್ಕಂತ ಒಂದೇ ಮಾರ್ಗ ಪತ್ನಿಯನ್ನ ಬಿಡುವುದು. ಆದ್ರೆ ಇಂತಹ ಮಾರ್ಗ ಏನಿದೆ, ಇದು ಅವನ ಮನಸ್ಸಿಗಾಗ್ಲಿ ಹೃದಯಕ್ಕಾಗ್ಲಿ ಆಗಿಬಾರದಂತಹ ವಿಷಯ ಅದು. ಆದ್ರೂ ಹೇಳ್ತಾನೆ, ಪೊರೆಯನ್ನು ಬಿಟ್ಟು ಹೊರಬಂದ ನಂತರ ಹಾವು ಹೇಗೆ ಇದ್ದು ಬಿಡುತ್ತೋ ಹಾಗೆ ಸೀತೆಯನ್ನ ಬಿಟ್ಟು ನಾನು ಇದ್ದು ಬಿಡ್ತೇನೆ ಅಂತ ಹೇಳಿ ಬೇಸರವನ್ನ ಮಾಡ್ಕೊಳ್ತಾ ಭರತ ಶತ್ರುಘ್ನರನ್ನ ಅವರವರ ಸ್ಥಳಗಳಿಗೆ ಕಳಿಸಿಕೊಟ್ಬಿಟ್ಟ. ಆದ್ರೆ ನಂತರದಲ್ಲಿ ಏಕಾಂತದಲ್ಲಿ ಲಕ್ಷ್ಮಣನನ್ನ ಕರೆದು ಮಾತನಾಡ್ತಾ

ಲಕ್ಷ್ಮಣ, ನೀನು ಇಲ್ಲಿಯ ತನಕ ನಾನು ಹೇಳಿದ ಮಾತುಗಳನ್ನ ಮೀರಿ ನಡೆದಿಲ್ಲ. ಅಷ್ಟೇ ಪ್ರೀತಿಯಿಂದ ನಾನು ಹೇಳಿದ್ದೆಲ್ಲವನ್ನು ನಡೆಸಿಕೊಟ್ಟಿದೀಯ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಗಮನಿಸ್ಕೋ, ಆದರೆ ಕೊರಗಬೇಡ. ಈಗ ನನ್ನ ಕೊರಳಿಗೆ ಒಂದು ದೊಡ್ಡ ಖಡ್ಗ ಎದುರಾಗಿದೆ. ಹಾಗಾಗಿ ಜಾನಕಿಗೆ ಯಾವ ಉದ್ವೇಗವನ್ನೂ ನೀಡದೆ ದುಃಖ ಬರದ ಹಾಗೆ ಗಂಗೆಯ ತೀರಕ್ಕೆ ಕರೆದುಕೊಂಡು ಹೋಗಿ, ಕಾಡಿಗೆ ಕರೆದುಕೊಂಡು ಹೋಗಿ ಸುಮ್ಮನೆ ಕಳಿಸಿ ಬಂದ್ಬಿಡಪ್ಪ. ಯಾಕೆಂದ್ರೆ ಸ್ವಲ್ಪ ದಿನದ ಹಿಂದೆ ನನಗೆ ಒಂದು ಮಾತು ಕೇಳ್ಕೊಂಡಿದ್ಲು, ನಾನು ವನಕ್ಕೆ ಹೋಗ್ಬೇಕು, ಋಷಿಮುನಿಗಳ ಜೊತೆ ಇರಬೇಕು, ಅವರ ಪತ್ನಿಯರ ಜೊತೆ ಮಾತನಾಡಬೇಕು, ಅಲ್ಲಿನ ಒಂದು ಭಾವನೆಗಳನ್ನ ತಿಳ್ಕೊಳ್ಬೇಕು ಅನ್ನುವ ಬಯಕೆಯನ್ನ ಇಟ್ಟಿದ್ಲು ನನಗೆ. ಆ ಕಾರಣವನ್ನ ನೀನು ತಿಳಿಸು, ಹಾಗೆ ಅವಳನ್ನ ಬಿಟ್ಟುಬಿಟ್ಟು ಬಾ ಅನ್ನುವ ಆದೇಶವನ್ನ ರಾಜನಾಗಿ ತಮ್ಮ ಲಕ್ಷ್ಮಣನಿಗೆ ಕೊಟ್ಟಿದ್ದಾನೆ.

ನೀರಿನಿಂದ ಸಂಕಟ ಪಡ್ತಾ ಇದ್ದಾನೆ. ಆದರೆ ಕಡೆಗೆ ಒಂದು ನಿಶ್ಚಲ ಭಾವದಿಂದ ಹೇಳ್ತಾ ಇದ್ದಾನೆ, ನಾನು ತಮ್ಮನಾಗ್ಬಿಟ್ಟಿದ್ದೇನೆ, ದೊರೆಯಾದಂತಹ ನಿನ್ನ ಆಜ್ಞೆಯನ್ನ ಪಾಲಿಸಿದ್ರೆ ನನಗೆ ಖಂಡಿತ ದೋಷ ತೆತ್ತಲ್ಲ, ನಡೆ ಕಳಿಸ್ಕೊಡು ಅಂತ ಹೇಳ್ತಾ ಶ್ರೀರಾಮ ದಯೆಯನ್ನ ಏಕೆ ತೊರೆದು ಬಿಟ್ಟ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಮೇಲೆ ಆ ರಾಮನ ಆದೇಶವನ್ನ ಸೀತೆಯನ್ನ ಕಾಡಿಗೆ ಕಳುಹಿಸುವುದಕ್ಕೆ ರಾಮ ಕೊಟ್ಟಂತಹ ನಿರೂಪವನ್ನ ಒಪ್ಪಿ ಮುಂದಾಗ್ತಾ ಇದ್ದಾನೆ.

ಲಕ್ಷ್ಮಣ ಅಣ್ಣನಾದ ರಾಮಚಂದ್ರನಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿಕೊಂಡಿದ್ದ. ಅವನ ಆದೇಶವನ್ನ ನಿರಾಕರಿಸಲಿಕ್ಕೆ ಆಗಲಿಲ್ಲ. ನಿರ್ವಿಕಾರ ಭಾವ, ಕೂಡಲೇ ಕುದುರೆ, ರಥ, ಸಾರಥಿ, ಧ್ವಜಗಳಿಂದ ಕೂಡಿದಂತಹ ರಥವನ್ನ ತರಿಸಿದ್ದಾನೆ. ಅದನ್ನು ಹೊರಗೆ ನಿಲ್ಲಿಸಿಬಿಟ್ಟು ಸೀತಾದೇವಿ ಇದ್ದಂತಹ ರಾಜ ಮಂದಿರಕ್ಕೆ ಹೋಗಿದ್ದಾನೆ. ಆದರೆ ಲಕ್ಷ್ಮಣನಿಗೆ ಅವಳನ್ನ ನೇರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತಲೆ ತಗ್ಗಿಸಿ ದೂರದಲ್ಲೇ ನಿಂತುಕೊಂಡಿದ್ದಾನಂತೆ. ಸೀತೆಗೆ ಕೇಳಿಸುವ ಹಾಗೆ ಮಾತು

ಅಮ್ಮ, ನೀನೇಕಮ್ಮ ನನ್ನಲ್ಲಿ ಈ ನಿನ್ನ ಬಯಕೆಯನ್ನು ತಿಳಿಸ್ಬಿಟ್ಟೆ? ಈ ನಿನ್ನ ಬಯಕೆಯ ಕಾರಣದಿಂದ ಶ್ರೀರಾಮ ನಿನ್ನನ್ನ ತಪೋವನಕ್ಕೆ ಕಳಿಸಿಬಿಟ್ಟು ಬರಲಿ ಅನ್ನುವ ಆದೇಶವನ್ನ ನನಗೆ ನೀಡಿಬಿಟ್ಟಿದ್ದಾನೆ. ಜೊತೆಯಲ್ಲಿ ನಿಮಗಿಷ್ಟವಾದ ರಥವನ್ನು ಕೂಡ ಕಳಿಸಿಬಿಟ್ಟಿದ್ದಾನೆ. ಅದನ್ನ ತೆಗೆದುಕೊಂಡು ನಾನೀಗ ಬಂದಿದ್ದೇನೆ, ದಯಮಾಡಿ ಬನ್ನಿ ಅಂತ ಹೇಳ್ತಾ ತಲೆ ತಗ್ಗಿಸಿ ಮನದಲ್ಲೇ ಮರುಗ್ತಾ ಇದ್ದಾನೆ. ಈ ಮಾತಿನಲ್ಲೆಲ್ಲೋ ಸ್ವಲ್ಪ ನೋವಿನ ನೆರಳು ಇದೆಯೇನೋ ಅನ್ನುವ ಹಾಗೆ ಸೀತೆಗೆ ಅನಿಸಿದೆ. ಆದ್ರೆ ಆ ಕ್ಷಣದಲ್ಲಿ ಅವಳಿಗೆ ಲಕ್ಷ್ಮಣನ ಮಾತಿನ ನಿಜವಾದ ಅಭಿಪ್ರಾಯವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವಳಿಗೆ ಅನಿಸಿದ್ದಿಷ್ಟೇ, ನನ್ನ ಕೋರಿಕೆಯನ್ನ ಬೇಡಿಕೆಯನ್ನ ನನ್ನ ಗಂಡ ಇಷ್ಟು ಬೇಗ ಈಡೇರಿಸಿಬಿಟ್ನಲ್ಲ ಅಂತ ಹೇಳಿ ಸಂಭ್ರಮ ಸಡಗರಾದ ಅತಿಶಯದಿಂದ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ವನಕ್ಕೆ ಹೊರಡಲು ತಯಾರಾಗ್ಬಿಟ್ಟು.

0: ಮೃದುವಾದ ಮುಗ್ಧ ಮನಸ್ಸಿನ ಸೀತಾದೇವಿ ತನ್ನ ಪ್ರಯಾಣವನ್ನ ನಿಶ್ಚಯ ಮಾಡಿಬಿಟ್ಟಿದ್ದಾಳೆ. ನಂಬಿದವರ ಬೇಡಿಕೆಗಳೆಲ್ಲವನ್ನ ಇಷ್ಟವನ್ನ ಕೊಡತಕ್ಕಂತಹ ಕೃಪಾಸಾಗರ ತಾನು ಅನ್ನುವುದನ್ನ ನನ್ನ ಪತಿ ತೋರಿಸ್ಬಿಟ್ಟಿದ್ದಾನೆ. ಕೇಳಿದ ಕೆಲವೇ ದಿನಗಳಲ್ಲಿ ನನ್ನ ಬಯಕೆಯನ್ನ ಈಡೇರಿಸ್ತಾ ಇದ್ದಾನೆ ಅನ್ನುವ ಸಂತೋಷದಿಂದ ಅತ್ತೆಯಾದಂತಹ ಕೌಸಲ್ಯೆಯ ಹತ್ತಿರ ಹೋಗಿ ಆಕೆಯ ಮುಂದೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದಾಳೆ. ಹಾಗೆಯೇ ತುಂಬಿಕೊಂಡಂತಹ ಹರಕೆಯಿಂದ ಕೈಕೇಯಾದೇವಿಗೆ, ಅಷ್ಟೇ ರೀತಿಯಲ್ಲಿ ತಲೆಬಗ್ಗಿಸಿ ಸುಮಿತ್ರೆಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾಳೆ. ತನ್ನ ಆತ್ಮೀಯ ಸಖಿಯರಿಗೆ ಸಮಾಧಾನವನ್ನು ಮಾಡಿ ನಾನು ಬಹಳ ಬೇಗ ಬಂದ್ಬಿಡ್ತೇನೆ ಅಂತ ಹೇಳ್ತಾ ಅರಮನೆಯನ್ನು ಬಿಟ್ಟು ಹೊರಟಿದ್ದಾಳೆ.
1: ಮಿಗಿತ ಪೋವನದ ಋಷಿಗಳಿಗೆ ಮುನಿ ಪತ್ನಿಗರ್ಗೆ ಗುರು ಚಂದ್ರ

0: ತಪೋವನದಲ್ಲಿರುವ ಆ ಋಷಿಮುನಿಗಳ ಹತ್ರ ಹೋಗ್ತಾ ಇದ್ದೇನೆ, ಅವರ ಪತ್ನಿಯರ ಜೊತೆ ನಾನು ಕೆಲವು ದಿನ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಸಂತೋಷದಿಂದ ಅವರೆಲ್ಲರಿಗೆ ಅಗರು, ಚಂದನ, ಕುಂಕುಮ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನ, ಮಂಗಳ ದ್ರವ್ಯಗಳನ್ನ, ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ವಸ್ತ್ರಗಳನ್ನ, ವಸ್ತುಗಳನ್ನ, ರತ್ನಾಭರಣಗಳನ್ನ ಎಲ್ಲವನ್ನ ತೆಗೆಸಿ ಕಟ್ಕೊಂಡಿದ್ದಾಳೆ ತುಂಬಾ ಪ್ರೀತಿಯಿಂದ. ಅವೆಲ್ಲವನ್ನ ರಥದಲ್ಲಿ ಇರಿಸಿಬಿಟ್ಟು ಜೊತೆಗೆ ಶ್ರೀರಾಮನ ಚಿನ್ನದ ಪಾದುಕೆಗಳನ್ನ ತರಿಸ್ಕೊಂಡಿದ್ದಾಳೆ ತನ್ನ ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ. ಹೆಚ್ಚಿನ ಸಂತೋಷದಿಂದ ಆ ಸೀತೆ ಆ ಮಣಿಖಚಿತವಾದ ರಥವನ್ನ ಏರಿದ್ದಾಳೆ. ಅವಳ ಅನಿಸಿಕೆ ತನ್ನ ಬೈಕಿಯೇ ನಿಜವಾಯಿತು ಅನ್ನುವ ಅನಿಸಿಕೆ ಅಷ್ಟೇ, ಅದನ್ನ ನಂಬಿ ಹೊರಟಿದ್ದಾಳೆ.
1: ಅಗ್ಗಜಂ ತರಿಸಂದು ತನ್ನೊಳಾಡಿದ ಕಜ್ಜ

0: ಈ ಹಿಂದೆ ತಾನು ಮಾತನಾಡಿದ್ದಂತಹ ವಿಚಾರ ಈ ರೀತಿಯಾಗಿ ಬದಲಾಯಿಸಿ ಭಯಂಕರವಾಗಿ ಕಾಡಿಗೆ ಹೋಗಬೇಕಾಗುತ್ತೆ ಅನ್ನುವ ಕಲ್ಪನೆ ಕೂಡ ಆ ಸೀತಾಮಾತೆಯಲ್ಲಿ ಇಲ್ಲ. ತುಂಬಾ ಸಂತೋಷ ಸಡಗರದಿಂದ ನಗನಗ್ತಾ ಇದ್ದಂತಹ ಸೀತೆಯನ್ನ ನೋಡ್ತಾ ಇದ್ದಾನೆ. ಆ ತಾಯಿಯನ್ನ ನೋಡ್ತಾ ನೋಡ್ತಾ ಲಕ್ಷ್ಮಣ ಮನದಲ್ಲೇ ಸಂಕಟ ಪಡ್ತಾ ಇದ್ದಾನಂತೆ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಅದನ್ನ ಬಹಳ ಗಟ್ಟಿಯಾಗಿ ತಡೆದುಕೊಳ್ತಾ ಇದ್ದಾನೆ. ಆದರೆ ಸುತ್ತಮುತ್ತ ಇರತಕ್ಕಂಥ ಜನರ ಮುಂದೆ ಇನ್ನೂ ನಗೆಪಾಟಲಾಗಬಾರದು ಅನ್ನುವ ಒಂದು ಯೋಚನೆ ಬಂದ ತಕ್ಷಣ ಸಾರಥಿಗೆ ಸೂಚನೆ ಕೊಟ್ಟಿದ್ದಾನೆ, ಹೊರಡು, ಬೇಗ ಬೇಗ ಹೊರಡು ಅಂತ ಹೇಳಿ ರಥವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗುವಂತೆ ಆದೇಶವನ್ನ ಕೊಟ್ಟಿದ್ದಾನೆ. ದೇವಪುರದ ಆ ಲಕ್ಷ್ಮೀಕಾಂತನ ಪಾದಗಳ ಉಂಗುಷ್ಟದಲ್ಲಿ ಚಿಮ್ಮಿದಂತಹ ಒಂದು ಶುದ್ಧವಾದ ಗಂಗಾ ನದಿಯ ದಡದ ಕಡೆಗೆ ರಥವನ್ನ ಹರಿಸ್ತಾ ಇದ್ದಾನೆ ಆ ದೇವಪುರ ನೆಲೆಯ ಲಕ್ಷ್ಮೀಕಾಂತ. ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ. ರಥ ಗಂಗಾ ನದಿಯ ಕಡೆಗೆ ಸೀತೆಯನ್ನ ಕರೆದುಕೊಂಡು ಮುಂದುವರೆದಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತಿಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತಿಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲನ್ಯಾಯ ಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
4: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್.
1: ನಮಸ್ತೆ ಅಧ್ಯಾಪಕ ಜಿ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಬಚ್ಚೋ, ಆವ್ ಬ್ಯಾಠೋ. ಅರೆ ತುಮಾರೆ ಹಾಥೋ ಮೇ ಕ್ಯಾ ಹೈ?
1: ಇದು ಕಬ್ಬು ಗನ್ನಾ ಹೈ.
3: ಕಹಾಂ ಸೆ ಲಾ ರಹೇ ಹೋ?
2: ಮಾರ್ಕೆಟ್ ನಿಂದ ತಂದೆ.
1: ರಾಸ್ತೆ ಮೇ ಖರೀದಾ.
3: ತುಮೆ ಪತಾ ಹೈ ಯೇ ಗನ್ನಾ ಕಹಾಂ ಪೈದಾ ಹೋತಾ ಹೈ?
1: ಖೇತೋ ಮೇ ಪೈದಾ ಹೋತಾ ಹೈ.
3: ಔರ್ ಖೇತ್ ಕಹಾಂ ಹೈ?
2: ಹಳ್ಳಿಯಲ್ಲಿ.
3: ಸಾಬಾಶ್, ಸಹಿ ಕಹಾ. ಖೇತ್ ತೋ ಕೇವಲ ಗಾಂವ್ ಮೇ ಹೀ ರಹ ಗಯೇ ಹೈ. ಶಹರೋ ಮೇ ತೋ ಖೇತಿ ಕೆ ಲಿಯೆ ಜಮೀನ್ ಭೀ ನಹೀ ಬಚಿ ಹೈ.
1: ಶಹರೋ ಮೇ ತೋ ಬಡಿ ಬಡಿ ಬಿಲ್ಡಿಂಗ್ ಆ ಬನ್ ಗಯಿ ಹೈ,
2: ಮತ್ತೆ ಫ್ಲಾಟ್ ಕೂಡ ಆಗಿದೆ.
3: ಬಚ್ಚು ತುಮೆ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾಂ ರಹತಿ ಹೈ?
2: ಹಳ್ಳಿಯಲ್ಲಿ.
3: ಹಿಂದಿ ಮೇ ಕಹೋ ಕಿ ಗಾಂವ್ ಮೇ ರಹತಿ ಹೈ?
2: ಗಾಂವ್ ಮೇ ರಹತಿ ಹೈ.
3: ಔರ್ ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
1: ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
2: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
3: ಹಾ, ಭಾರತೀಯ ಗಾಂವ್ ಕೆ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಚ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೆ ಅಪ್ನಿ ಜೀವಿಕಾ ಕಮಾತೆ ಹೈ.
2: ಕುಟೀರ್ ಉದ್ಯೋಗ ಅಂದ್ರೆ ಏನು?
1: ಛೋಟೆ ವ್ಯವಸಾಯ.
3: ಹಾ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೆ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ. ಅಚ್ಚಾ ಬಚ್ಚೋ, ಯೇ ಬತಾವ್ ಕಿ ಗ್ರಾಮೀಣ ಜೀವನ್ ಕಿ ಕ್ಯಾ ವಿಶೇಷತಾಯೆ ಹೈ?
2: ಹಳ್ಳಿಯ ಜನರು ತುಂಬಾ ಕಷ್ಟ ಪಡುತ್ತಾರೆ.
1: ಸೀದೆ ಸಾದೆ ಹೋತೆ ಹೈ.
3: ಹಾ, ಗಾಂವ್ ಕೆ ಲೋಗ್ ಕಠೋರ್ ಪರಿಶ್ರಮ ಕರ್ತೆ ಹೈ, ಸರಳ ಸ್ವಭಾವ ಕೆ ಔರ್ ಉದಾರ ಹೃದಯ ಕೆ ಹೋತೆ ಹೈ. ಔರ್ ಯಹಿ ಗ್ರಾಮೀಣ ಜೀವನ್ ಕಿ ವಿಶೇಷತಾಯೆ ಹೈ. ಭಾರತೀಯ ಕಿಸಾನ್ ಸುಬಹ ಸೆ ಶಾಮ್ ತಕ್ ಖೇತೋ ಮೇ ಕಡಿ ಮೆಹನತ್ ಕರ್ತೆ ಹೈ. ಅಚ್ಚಾ, ತುಮ್ ಕಭಿ ಗಾಂವ್ ಗಯೆ ಹೋ?
1: ಏಕ್ ಬಾರ್ ಅಪ್ನಿ ನಾನಿ ಕೆ ಸಾಥ್ ಗಯಾ ಥಾ.
2: ಮೇಡಮ್, ನಾನಿ ಕೋ ಕನ್ನಡ ಮೇ ಕ್ಯಾ ಕಹತೆ ಹೈ?
3: ನಾನಿ ಕಾ ಮತ್ಲಬ್ ಹೈ ಅಜ್ಜಿ. ನಾನಿ ಯಾನಿ ಮಾ ಕಿ ಮಾ. ಅಚ್ಚಾ ಬತಾವ್, ತುಮ್ನೆ ಗಾಂವ್ ಮೇ ಕ್ಯಾ ದೇಖಾ ಲಕ್ಷ್ಯ?
1: ಗಾಂವ್ ಪಹುಂಚನೆ ಪರ್ ಪಹಲೆ ತೋ ಮೈನೆ ಕೇವಲ ಖೇತ್ ದೇಖೆ, ಬಸ್ ಚಾರೋ ತರಫ್ ಗೋಬರ್ ಕಿ ಬದ್ಬು ಆ ರಹಿ ಥಿ.
3: ಇಸ್ಕಾ ಮತ್ಲಬ್ ಹೈ ತುಮೆ ಗಾಂವ್ ಪಸಂದ್ ನಹೀ ಆಯೆ?
2: ಬದ್ಬು ಕೆ ಕಾರಣ ಪಸಂದ್ ನಹೀ ಆಯಾ ಹೋಗಾ.
1: ನಹೀ, ಐಸಿ ಬಾತ್ ನಹೀ ಹೈ ಮ್ಯಾಡಮ್. ಉಸ್ ದಿನ ತೋ ಮೈ ಗಾಂವ್ ಪಹುಂಚ ಕರ್ ಸೋ ಹಿ ಗಯಾ ಥಾ, ಲೇಕಿನ್ ಅಗಲೇ ದಿನ ಜಬ್ ಸೋ ಕರ್ ಉಠಾ ತೋ ಮುಝೆ ಗಾಂವ್ ಬಹುತ್ ಅಚ್ಚಾ ಲಗಾ.
2: ಕ್ಯೋ ಅಚ್ಚಾ ಲಗಾ ಬತಾವೋ ನಾ.
1: ಐಸಾ ಲಗಾ ಜೈಸೆ ಮೈ ಸ್ವರ್ಗ ಮೇ ಹೂ.
3: ಐಸಾ ಕ್ಯಾ ದೇಖ ಲಿಯಾ ಥಾ?
1: ಘರ್ ಕೆ ಚಾರೋ ತರಫ್ ಫೂಲ್ ಹಿ ಫೂಲ್ ಖಿಲೆ ಥೆ, ಔರ್ ಜೋ ತಾಜಿ ಹವಾ ಚಲ್ ರಹಿ ಥಿ ವಹ ತೋ ಬಹುತ್ ಹಿ ಅಚ್ಚಿ ಲಗ ರಹಿ ಥಿ.
3: ಹಾ, ಗಾಂವ್ ಕಿ ಪ್ರಾಕೃತಿಕ ಛಟಾ ಬಡಿ ಹಿ ಮನೋಹರ್ ಹೋತಿ ಹೈ ಔರ್ ಮನ್ ಕೋ ಮೋಹ ಲೇತಿ ಹೈ. ದೂರ್ ದೂರ್ ತಕ್ ಲಹಲಾಹಾತೆ ಹುವೆ ಹರೇ ಭರೇ ಖೇತ್ ಔರ್ ಚಾರೋ ತರಫ್ ರಂಗ್ ಬಿರಂಗೆ ಫೂಲ್ ಔರ್ ಉನ್ಕಿ ಫೈಲಿ ಹುಯಿ ಭೀನಿ ಭೀನಿ ಖುಷ್ಬೂ ಮದ್ಹೋಶ್ ಹಿ ಕರ್ ದೇತಿ ಹೈ.
2: ಔರ್ ರಂಗ್ ಬಿರಂಗಿ ತಿತ್ಲಿಯೋ ಜೋ ಫೂಲೋ ಪರ್ ಮಡರಾತಿ ರಹತಿ ಹೈ ಬಹುತ್ ಸುಂದರ್ ಲಗ್ತಿ ಹೈ.
1: ಔರ್ ಮ್ಯಾಡಮ್, ಪಕ್ಷಿಯೋ ಕಿ ಆವಾಜ್ ತೋ ಬಸ್.
3: ಹಾ, ಚಾರೋ ತರಫ್ ಚಹಚಹಾತೆ ಹುವೆ ಪಕ್ಷಿ ಮನ್ ಕೋ ಮೋಹ ಲೇತೆ ಹೈ. ಸಾದಗಿ ಔರ್ ಪ್ರಾಕೃತಿಕ ಶೋಭಾ ಕೆ ಭಂಡಾರ ಇನ್ ಭಾರತೀಯ ಗಾಂವ್ ಕಿ ಅಪ್ನಿ ಹಿ ವಿಶೇಷತಾ ಹೈ. ತುಮ್ನೆ ಗಾಂವ್ ಕೆ ಮಕಾನ್ ದೇ

0: Akashvani FM Rainbow 101.3 MHz Musically yours.
1: Akashvani ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಹಿಂದಿನ ಸಂಚಿಕೆಗಳಲ್ಲಿ ನಾವು ಈ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ಮಾತಾಡ್ತಾ ಇದ್ವಿ. ಅದು ಚಟವಾಗಿ ಪರಿವರ್ತನೆ ಆಗ್ಬಿಡ್ಬೋದು, ಆಗ ವಿದ್ಯಾರ್ಥಿ ಅಥವಾ ವ್ಯಕ್ತಿಯನ್ನ ಶಿಕ್ಷೆ ನೀಡೋದಕ್ಕಿಂತ ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ಕಾನೂನಿನಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾದರೂ ಕೂಡ ಹೇಗೆ ಪರ್ಯಾಯ ಮಾರ್ಗದ ಮೂಲಕವಾಗಿ ಅವನನ್ನು ಹೊರಗಡೆ ಬಿಡಿಸ್ಕೊಂಡ್ಬರಬೇಕು ಅಂತ ಅನ್ನೋದು ಕೂಡ ಕೆಲಸಲ ಯೋಚನೆ ಮಾಡ್ತೀವಿ ನಾವು. ಇದ್ರ ಬಗ್ಗೆ ಏನು ಹೇಳ್ಬೋದು ಸರ್ ತಾವು?
3: ಒಂದು ಏನಂದರೆ, ಇವತ್ತು ಈಗ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಈ ಮಾದಕ ವಸ್ತುಗಳು ಬಹಳಷ್ಟು ವಿಸ್ತೃತವಾಗಿ ದೇಶದ ಯುವಜನತೆಯನ್ನು ಬಲಿ ಕೊಡ್ತಾ ಇದೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯುವಕ ಯುವತಿ ನಿಜವಾಗಿ ಈ ಚಟಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ, ಈ NDPS ಆ್ಯಕ್ಟ್ನ ಸೆಕ್ಷನ್ 39 ಅಡಿಯಲ್ಲಿ ಚಟಕ್ಕೆ ಒಳಗಾಗಿದ್ದಾರೆ ಎಂದು ವೈದ್ಯಕೀಯವಾಗಿ ಸಾಬೀತಾದರೆ ನ್ಯಾಯಾಲಯ ಜೈಲಿಗೆ ಕಳಿಸುವ ಬದಲು ಆ ವ್ಯಕ್ತಿಯನ್ನು ಸರ್ಕಾರಿ ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಕಳಿಸಬಹುದು. ಆದರೆ ಈ ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಕಳಿಸಬೇಕಾದ್ರೆ ಒಂದು ವೈದ್ಯರಿಂದ ಚಟದ ಬಗ್ಗೆ ಪ್ರಮಾಣ ಪತ್ರ ಬೇಕಾಗುತ್ತೆ. ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆ ಆ ವ್ಯಕ್ತಿ ನೀಡಬೇಕಾಗ್ತದೆ. ಮತ್ತು ಕಾನೂನಿನ ಒಬ್ಬ ವಕೀಲರ ಮೂಲಕ ನ್ಯಾಯಾಲಯದ ಮುಂದೆ ಈ ವಿಷಯವನ್ನು ಪ್ರಸ್ತುತಪಡಿಸಬೇಕಾಗುತ್ತೆ. ಇಲ್ಲಿ ಮನೆಯವರು ಕೂಡ ಇದರ ತುಂಬ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕು. ಒಂದು, ಚಿಕಿತ್ಸೆಗೆ ಮಕ್ಕಳನ್ನು ಪ್ರೋತ್ಸಾಹಿಸುವಂಥದ್ದು ನ್ಯಾಯಾಲಯ ಇದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಖಂಡಿತವಾಗಿಯೂ ಮಕ್ಕಳ ಚಟದ ಇತಿಹಾಸ, ಹಿಂದಿನ ಚಿಕಿತ್ಸೆ ದಾಖಲೆಗಳು ಇದ್ದರೆ ಅದನ್ನು ಕೂಡ ಜೋಪಾನ ಮಾಡಿ ಸೂಕ್ತ ವೈದ್ಯಕೀಯ ಪರೀಕ್ಷೆಗೆ ಮತ್ತು ಕೌನ್ಸೆಲಿಂಗ್ಗಳಿಗೆ ಮಕ್ಕಳನ್ನು ಹಾಜರುಪಡಿಸಬೇಕು. ಕುಟುಂಬದ ಬೆಂಬಲ ಇದೆ ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಮುಂದೆ ತೋರಿಸಿಕೊಡಿ. ಯಾಕಂದರೆ ಇಂಥ ಚಟಕ್ಕೆ ಬೀಳುವಂಥದ್ದು ಯಾರು ಬೇಕು ಬೇಕು ಅಂತ ಬೀಳುವುದಿಲ್ಲ. ಹಾಗಾಗಿ ಮಕ್ಕಳನ್ನು ಒಬ್ಬ ಅಲ್ಲಿಂದ ಬಿಟ್ಟು ಬಿಡದೆ ಸೂಕ್ತ ಕೌನ್ಸೆಲಿಂಗ್ ಮತ್ತು ವೈದ್ಯಕೀಯ ಚಿಕಿತ್ಸೆ ಮೂಲಕ ಅವರನ್ನು ಮತ್ತೆ ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಕುಟುಂಬದವರು ಮತ್ತು ಸಮಾಜ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ಕೊಳ್ತೀವಿ.
2: ಈಗ ಮಾದಕ ಚಟಗಳ ದಾಸರಾಗಿ ಇಡೀ ಜೀವನವನ್ನು, ತಮ್ಮ ಓದನ್ನು ಮತ್ತು ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು ವಾಪಸ್ ಬರದೇ ಇರೋ ರೀತಿಯಲ್ಲಿ ಆಗಬಾರ್ದು. ಏನೋ ಆರಂಭದಲ್ಲೇ ಎಚ್ಚರಿಕೆಯನ್ನು ಪಡ್ಕೊಳ್ಬೇಕು. ಮತ್ತೆ ಮಾನಸಿಕ ಚಿಕಿತ್ಸೆ ಅಂತ ಹೇಳಿದ್ರಲ್ಲ, ಅದು ಕೂಡ ಸಿಗಬೇಕಾಗತ್ತೆ. ಮತ್ತೆ ಸಮಾಜ ಅವರಿಗೆ ಏನೋ ಆರಂಭದಲ್ಲಿ ಏನೋ ತಪ್ಪಾಗಿ ಹೋಯ್ತು, ಹುಡುಗ ಚೆನ್ನಾಗಿದ್ದಾನೆ, ಅದು ಹುಡುಗಿ ಚೆನ್ನಾಗಿದ್ದಾಳೆ ಅಂತಾನೆ ಒಂದು ಭಾವನೆ ಇಟ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಸಮಾಜದ ದೃಷ್ಟಿಕೋನ ಕೂಡ ಬದಲಾವಣೆ
3: ಆಗಬೇಕು.
2: ಮತ್ತು ಅತಿಯಾಗಿ ಈ ಚಟದ ದಾಸರಾದ್ರೆ ಅವರನ್ನು ಖಂಡಿತವಾಗಿ ಬಿಡಿಸ್ಕೊಂಡ್ಬರೋ ಕರ್ತವ್ಯ ನಮ್ಮ ವ್ಯವಸ್ಥೆಯದು ಇದೆ ಅಂತ ಹೇಳಿ ಅನ್ಕೊಂಬೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಕೃಷ್ಣ ಪ್ರಸಾದ್ ಅವರೇ ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically yours.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically yours.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮರಬಿಲ್ಲು. ಸಮಯ ಆಗಿದೆ 3:36. ಇದು ಸೋಮವಾರದ ಶುಭ ಮಧ್ಯಾಹ್ನದ ಹೊತ್ತು. ನಿಮಿಷದ ಹೊಂ ಬಿಸಿಲು ಈ ಕ್ಷಣದಲ್ಲಿ ಆರಂಭ ಆಗ್ತಾ ಇದೆ. ಎಂದಿನಂತೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ, ನೀವು ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910913ಗೆ ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದು ಟೈಪ್ ಮಾಡಿ ಕಳಿಸ್ಕೊಡಿ. ಇದು ಹೊಂ ಬಿಸಿಲು ಮೊದಲ ಪ್ರಶ್ನೆ. ಈಗಾಗಲೇ ನಿಮಗೆ ಗೊತ್ತಿದೆ, ನಿನ್ನೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ವಿ. ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್, ಘೋಷವಾಕ್ಯ ಏನಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರವನ್ನು ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: 이도 Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರೇ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಂಬೈಸಲಿನಲ್ಲಿ ಪ್ರಶ್ನೆ ಕೇಳಿದ್ವಿ, ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಥೀಮ್ ಏನಾಗಿತ್ತು ಅಂತ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಅಂತ ನೋಡ್ತಾ ಹೋದ್ರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರ್, ಬಿಂದು ಪ್ರಕಾಶ್ ಬೆಂಗಳೂರು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ನೇತ್ರಾ ಕೆಂಗೇರಿ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತ್ಪುರ, ಮಂಜುನಾಥ್ ಲಗೆರೆ, ಎಸ್ ಎಂ ಶೋಭಾ ಹಾಸನ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಉತ್ತರ ಕೊಟ್ಟವ್ರಿಗೆ, ಉತ್ತರ ಕೊಡೋ ಪ್ರಯತ್ನ ಮಾಡಿದವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ತಿಳಿಸ್ತೀವಿ. ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಘೋಷವಾಕ್ಯವಾಗಿದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಅಂದರೆ ನಾವು ಎಷ್ಟೇ ವಯಸ್ಸಾದರೂ ಕೂಡ ಯೋಗ ಮಾಡ್ತಾ ಇರಬೇಕು, ಆಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಎಂಬ ಕಾನ್ಸೆಪ್ಟ್ ನಡಿ ಈ ವರ್ಷ ಯೋಗ ದಿನವನ್ನು ಆಚರಿಸಿದ್ವಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ಉತ್ತರ ಕೊಟ್ಟ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈಗ ಒಂದು ಪ್ರಶ್ನೆ ಕೇಳ್ತೀವಿ, ಅದು ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಗಣಿತದ ಜೊತೆ ಜೊತೆಗೆ ಅದೊಂದು ರೀತಿ ಗಾದೆ, ಗಣಿತದ ಗಾದೆ. ಓಕೆ, ನಾವು ಪ್ರಶ್ನೆ ಕೇಳ್ತೀವಿ, ಸರಿಯಾದ ಉತ್ತರವನ್ನು ನೀವು ನಮಗೆ ಎಂದಿನಂತೆ ವಾಟ್ಸಪ್ ಮಾಡಿ. ಗಾದೆ ಈ ರೀತಿಯಾಗಿದೆ, ಬಿಡಿಸ್ಬೇಕು. ಇದು ಲೆಕ್ಕಾಚಾರದ ಗಾದೆ. ನಾವು ನಮ್ಮಷ್ಟು, ನಮ್ಮರ್ಧ, ನಮ್ಮ ಕಾಲು ಅಂದರೆ ಕಾಲು ಭಾಗ ಅಂತ, ಕಾಲು ಅಂದ್ಕೋಬೇಡಿ ಆಮೇಲೆ ಇರೋ ಎರಡು ಕಾಲು. ಓಕೆ, ನಾವು ನಮ್ಮಷ್ಟು, ನಮ್ಮರ್ಧ, ನಮ್ಮ ಕಾಲು ಮತ್ತು ನೀನು ಸೇರಿದ್ರೆ 100. ಹಾಗಾದರೆ ನಾವು ಎಷ್ಟು ಗಿಳಿಗಳು ಅಂತ ಒಂದು ಪ್ರಶ್ನೆ ಕೇಳುತ್ತೆ. ಸಂದರ್ಭ ಹೇಗೆ ಬರುತ್ತೆ ಅಂತ ಉತ್ತರ ತಿಳಿಸಿದಾಗ ನಾನು ಹೇಳ್ತೀನಿ. ನಾವು ನಮ್ಮಷ್ಟು, ನಮ್ಮರ್ಧ, ನಮ್ಮ ಕಾಲು, ನೀನು ಇಷ್ಟು ಸೇರಿದ್ರೆ 100 ಹಾಕ್ತೀವಿ. ಹಾಗಾದರೆ ಎಷ್ಟು ಲೆಕ್ಕ ಎಷ್ಟು ಬರುತ್ತೆ? ನೀವು ಕೂಡಿಸಿ ಜೋಡಿಸಿ ಬೇಗ ಬೇಗ ವಾಟ್ಸಪ್ ಮಾಡಿ 9480901013. ಇದು ನಿಮ್ಮನೆ ಚಿನ್ನ, ಅಚ್ಚುಮೆಚ್ಚಿನ ಹೊಂಬಿಸಿಲು.

ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು. ಅಡ್ಮಿಷನ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.

0: Ido non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂ ಬಿಸಿಲಿನಲ್ಲಿ ನಾವು ಪ್ರಶ್ನೆ ಕೇಳಿದ್ವಿ, ಸಾಕಷ್ಟು ಜನ ಯೋಚನೆ ಮಾಡಿದರೆ ಆದರೆ ಸರಿಯಾದ ಉತ್ತರ ಬಂದಿರೋದು ಇಬ್ಬರಿಂದ ಮಾತ್ರ. ಅಷ್ಟೊಂದು ಕಷ್ಟ ಆಗಿತ್ತಾ ಅಂತ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಮೂವರು ಸದ್ಯಕ್ಕೆ ಮುತ್ತಿನಂಥ 3 ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇದು ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಗಾದೆ. ಸಾಮಾನ್ಯವಾಗಿ ಒಂದು ಜೋಳದ ಹೊಲ ಇರುತ್ತೆ, ಅಲ್ಲಿ ಒಂದು ಗಿಳಿ ಕೂತಿರುತ್ತೆ, ಅಲ್ಲಿಗೆ ಮತ್ತೆ ಒಂದಷ್ಟು ಗಿಳಿಗಳ ಹಿಂಡು ಬಂದು ಸೇರಿಕೊಳ್ಳುತ್ತೆ. ಆಗ ಆ ಗಿಳಿಗಳ ಹಿಂಡಿಗೆ ಮೊದಲು ಕೂತಿದಂಥ ಒಂದು ಗಿಳಿ ಕೇಳುತ್ತೆ, ನೀವೆಷ್ಟು ಜನ ಬಂದಿದ್ದೀರಾ ಅಂತ. ಅದಕ್ಕೆ ಉಳಿದ ಗಿಳಿಗಳು ಹೇಳೊಂದುದು ಈ ಒಂದು ಒಗ್ಗಟ್ಟಿನ ರೂಪ. ನಾವು ಬಂದಿದ್ದೀವಿ, ನಮ್ಮಷ್ಟು ಬಂದಿದ್ದಾರೆ, ನಮ್ಮ ಅರ್ಧ ಬಂದಿದ್ದಾರೆ, ಮತ್ತು ಅದ್ರ ಕಾಲ್ಭಾಗ, ಮತ್ತು ನೀನು ಅಂದರೆ ಈಗಾಗಲೇ ಕೂತಿರುವಂಥ ಗಿಳಿ, ನಿನ್ನನ್ನು ಸೇರಿಸಿದ್ರೆ 100 ಜನ ಆಗ್ತೀವಿ. ಹಾಗಾದರೆ ನಾವೆಷ್ಟು ಜನ ಬಂದಿದ್ದೀವಿ ಹೇಳು ಅನ್ನೋ ರೀತಿ ಪ್ರಶ್ನೆಯನ್ನು ಕೇಳುತ್ತೆ. ಅದೇ ಈ ಗಾದೆಯ ಹಿನ್ನೆಲೆ. ಸಾಕಷ್ಟು ಜನ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ, ಪರವಾಗಿಲ್ಲ. ಉಲ್ಲಾಸ್ ಮಲ್ಲಾಡಿಹಳ್ಳಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ತಿರುಕನ ಬಳಗ ಮಲ್ಲಾಡಿಹಳ್ಳಿ ಹಾಗೂ ಬಿಂದು ಪ್ರಕಾಶ್ ಬೆಂಗಳೂರು ಸರಿಯ ಉತ್ತರವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉತ್ತರಕ್ಕೆ, ಮತ್ತು ನಿಮಗೆ ಚಪ್ಪಾಳಿಯ ಅಭಿನಂದನೆ. ಸರಿಯಾದ ಉತ್ತರ 36+36+18+9+1. ನಾವು ಅಂದರೆ 36, ನಮ್ಮಷ್ಟು ಅಂದರೆ 36, ನಮ್ಮ ಅರ್ಧ ಅಂದರೆ 36ರಲ್ಲಿ ಅರ್ಧ 18, ಅದರ ಕಾಲ್ಭಾಗ ಅಂದರೆ 9, ಪ್ಲಸ್ ನೀನೊಬ್ಬ ಅಂದರೆ +1 =100. 36+36+18+9+1 = 100. ಇದು ಸರಿಯಾದ ಉತ್ತರ. ಯಾರೆಲ್ಲ ಸರಿ ಉತ್ತರ ಕೊಟ್ಟರು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಕೊಡೋ ಪ್ರಯತ್ನ ಮಾಡಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಈಗ ಖಾಲಿ ಜಾಗ ಭರ್ತಿ ಮಾಡಿ ಸರಿಯಾದ ಉತ್ತರವನ್ನು ನೀವು ನಮಗೆ ವಾಟ್ಸಪ್ ಮಾಡಬೇಕು. ಜನವಾಣಿ ಬೇರು ಕವಿವಾಣಿ ಹೂ ಎಂದವರು ಡ್ಯಾಶ್. ಜನವಾಣಿ ಬೇರು ಕವಿವಾಣಿ ಹೂ ಎಂದವರು ಡ್ಯಾಶ್. ಈ ಖಾಲಿ ಜಾಗದಲ್ಲಿ ಯಾರ ಹೆಸರನ್ನು ತುಂಬಬೇಕು ಅವರ ಹೆಸರನ್ನು ಟೈಪ್ ಮಾಡಿ, ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲೋ.

ತ್ರೋಹಿಜಾಡು ಹಿಡಿದು ಬಡಿದರು ನೆನೆದು ಬಣ್ಣ ಸೇಡು ಮೋಸ ವಂಚನೆ ನಾಡ ತ್ರೋಹಿಜಾಡು ಹಿಡಿದು ಬಡಿದರು ನೆನೆದು ಬಣ್ಣ ಸೇಡು

ಆದ್ಮೇಲೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆ ಕೇಳಿದ್ವಿ, ಖಾಲಿ ಜಾಗ ಭರ್ತಿ ಮಾಡಿ. ಜನವಾಣಿ ಬೇರು, ಕವಿವಾಣಿ ಹೂ ಎಂದವರು ಡ್ಯಾಶ್ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರವನ್ನು ಭರ್ತಿ ಮಾಡಿ ತಮ್ಮ ಹೆಸರನ್ನು ಕೂಡ ತುಂಬಿ ಕಳಿಸಿರ್ತಕ್ಕಂಥವ್ರು ವಾಸಿಮ್ ಅಲಿ ಜಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ವೇದಾ ಶೆಟ್ಟಿಕಾಳ್ ಅವರ ಕುಂದಾಪುರ, ನೇತ್ರ ಕೆಂಗೇರಿ, ರಾಜ್ಕುಮಾರ್ ಕಾತರಕಿ ಹರಿಹರ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಮಂಜುನಾಥ್ ಹೊನ್ನಾವರ, ಬೀನಾ ವಸಂತ್ ಕುಮಾರ್ ವಸಂತಪುರ ಹಾಗೂ ಮಲ್ಲಾಡಿಹಳ್ಳಿ ಅವರು. ನಿಮ್ಮ ಹೆಸರು ಏನು ಸರ್? ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗುರುರಾಜ್ ಗೊಂಬಿ ಇಳಕಲ್ಲಯಿಂದ. ಧಾರವಾಡದಿಂದ ರೇಖಾ ಅವರು, ಧಾರವಾಡದ ಮಂಜುಶ್ರೀ ಅವರು, ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರ್ಕೆ, ಕೆ ನಾಗರಾಜ್ ಜಂಗಾಲಹಳ್ಳಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮೀನಾಕ್ಷಿ 8ನೇ ಮೈಲಿಯಿಂದ ಹಾಗೂ ಕಂಟಯ್ಯ ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ತುಂಬ ಖುಷಿ ಆಗ್ತಿದೆ, ಸಾಕಷ್ಟು ಜನ ಉತ್ತರಗಳನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದ ಸಮಯ ಆಗಿದೆ 4 ಗಂಟೆ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹೊತ್ತು. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. 4 ಗಂಟೆಗೆ ಬೆಂಗಳೂರು ಯೂತ್ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಯುವ ಪ್ರತಿಭೆ ಇದ್ದಾರೆ. ವಿಶೇಷವಾದಂತಹ ಕ್ರೀಡೆ ಅದು. ಸಾಮಾನ್ಯವಾಗಿ ನಾವೆಲ್ಲರೂ ಕೇಳೋದು ತುಂಬ ರೇರ್ ಅನಿಸುತ್ತೆ, ಯಾಕಂದರೆ ಕ್ರೀಡೆ ಅಂದರೆ ಇವಾಗ ಕ್ರಿಕೆಟ್ ಅನ್ನೋಂಗೆ ಆಗಿಬಿಟ್ಟಿದೆ. ಆದರೆ ಇಂತಹ ವಿಭಿನ್ನವಾದಂತಹ ಟೊಕ್ವಾಂಡೋ ಅನ್ನೋ ಕ್ರೀಡೆಯಲ್ಲಿ ಭಾಗವಹಿಸಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಂತಹ 13 ವರ್ಷದ ಪೋರ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಆರಂಭಿಸೋಣ. ನೀವು ಕೂಡ ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
4: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: Akashvani FM Rainbow 101.3 MHz Musically yours.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಸಮಯ ಆಗಿದೆ 4:05. ಇದು ಸೋಮವಾರದ ಶುಭ ಸಮಯ. ಮಧ್ಯಾಹ್ನ ಕಳಿತ ಸಂಜೆಯತ್ತ ಸಾಕ್ತಾ ಇದ್ದೀವಿ. ಕಾರ್ಯಕ್ರಮ ಆರಂಭ ಆಗ್ತಿದೆ. ಬೆಂಗಳೂರು ಯೂತ್, ನಮ್ಮ ಜೊತೆ ಯುವ ಪ್ರತಿಭೆಯೊಬ್ರು ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಣವ್ ಲೋಕೇಶ್,
2: ನಮಸ್ಕಾರ.
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ಚೆನ್ನಾಗಿದ್ದೀರಾ? ಪ್ರಣವ್ ಲೋಕೇಶ್ ಅವರು ತುಂಬಾ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಕೇವಲ 13 ವರ್ಷದ ಪ್ರಣವ್ ಲೋಕೇಶ್ ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಡೆದಂತಹ ಟಕ್ವಾಂಡೋ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ನಲ್ಲಿ ಇವರು ನಮ್ಮ ಭಾರತಕ್ಕೆ, ನಾಡಿಗೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಂತಹ ಸಾಧಕ. ಪ್ರಣವ್ ಲೋಕೇಶ್ ಅವರೇ, ತಮ್ಮ ವಯಸ್ಸು, ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ, ಮೂಲತಃ ನಿಮ್ಮ ಊರು ಯಾವುದು, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಆರಂಭದಲ್ಲಿ?
2: ನನ್ನ ವಯಸ್ಸು 13 ಇಯರ್ಸ್.
1: 13 ವರ್ಷ ಇನ್ನೂ ಓಕೆ. 31 ವರ್ಷದಲ್ಲಿ ಕೂಡ ಮಾಡದವರ ಸಾಧನೆಯನ್ನ ನೀವು ಮಾಡಿದ್ದೀರಾ ಈ ವಯಸ್ಸಲ್ಲಿ. ಕಂಗ್ರಾಚುಲೇಷನ್ಸ್.
2: ಥ್ಯಾಂಕ್ ಯು.
1: ಓಕೆ, ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ?
2: ದೀಕ್ಷಾ ಹೆರಿಟೇಜ್ ಸ್ಕೂಲ್, 8th ಸ್ಟ್ಯಾಂಡರ್ಡ್.
1: 8th ಸ್ಟ್ಯಾಂಡರ್ಡ್ ಎಲ್ಲಿ?
2: ತಿಪ್ಟೂರ್.
1: ತಿಪ್ಟೂರ್ ತಾಲೂಕು.
2: ತಿಪ್ಟೂರ್ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್.
1: ಹಾ, ಓಕೆ. ನಿಮ್ಮ ಕುಟುಂಬದ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಪೇರೆಂಟ್ಸ್.
2: ನನ್ನ ತಂದೆ ರಿಪೋರ್ಟರ್, ನನ್ನ ತಾಯಿ.
1: ಹೆಸರು ಹೇಳಿ ಅವ್ರದ್ದು.
2: ಬಿಂದು MP. ತಂದೆ ಲೋಕೇಶ್.
1: ಲೋಕೇಶ್ ಅವರು ಅಂದ್ರೆ ಅವರು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ. ರಿಪೋರ್ಟರ್ ಅಂದ್ರೆ ಪೇಪರ್ ಗೆ ರಿಪೋರ್ಟರ್. ಓಕೆ. ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ? ಸಿಸ್ಟರ್, ಬ್ರದರ್ ಇದ್ದಾರಾ?
2: ಇದ್ದಾರೆ. ತಂಗಿ ಮಾನುಶ್ರೀ.
1: ಯಾಕೆ ಅವಳು ಕಂಡ ಹಾಕಲ್ಲ ನಿಮ್ಗೆ? ಹೆಸರು ಹೇಳಿ ಮತ್ತೆ.
2: ಮಾನುಶ್ರೀ.
1: ಮಾನುಶ್ರೀ ಅವ್ರು ಏನ್ ಮಾಡ್ತಿದ್ದಾರೆ?
2: 4th ಸ್ಟ್ಯಾಂಡರ್ಡ್.
1: 4th ಸ್ಟ್ಯಾಂಡರ್ಡ್ ಇದ್ದಾರೆ. ಸಾಮಾನ್ಯವಾಗಿ ಇವಾಗೆಲ್ಲ ಕ್ರೀಡೆ ಅಂದ್ರೆ, ಸ್ಪೋರ್ಟ್ಸ್ ಅಂದ್ರೆ, ಆಟ ಅಂದ್ರೆ ಕ್ರಿಕೆಟ್ ಅಂತ ಅಂತೀವಿ. ಊರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಒಂದು ದೊಣ್ಣೆ ತಗೊಂಡು ಒಂದು ಬ್ಯಾಟ್ ತಗೊಂಡು ಇಟ್ಕೊಂಡಿರ್ತಾರೆ ಹುಡುಗರು ಆಟ ಆಡೋಕೆ. ಇದೇನಿದೆ ವಿಭಿನ್ನವಾಗಿ ಕೇಳಿದೆ ಅನ್ಸುತ್ತೆ ನಂಗೇನೋ, ಒಂಥರ ಟಕ್ವಾಂಡೋ ಅಂದ್ರೆ ಜಾಸ್ತಿ ಓದೋದು ಇಲ್ಲ ನಾವು ನ್ಯೂಸ್ ಪೇಪರ್ ತೆಗ್ದಾಗಿಂಥದ್ದೆಲ್ಲ. ಓಕೆ, ನಿಮ್ಗೆ ಹೇಗೆ ಇದ್ರ ಬಗ್ಗೆ ಆಸಕ್ತಿ ಮೂಡ್ತು ಅಂತ?
2: ನನಗೆ ನನ್ನ ದೇಶನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ದೇಶದ ಪರವಾಗಿ ಒಬ್ಬ AS, ಪೊಲೀಸ್ ಇಲಾಖೆ ಅಥವಾ ಆರ್ಮಿ ಸೇರ್ಬೇಕು ಅನ್ನೋ ಒಂದು ಇದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ತಗೊಂಡೋಗಿ ಸೇರಿದ್ದು. ಫಾರ್ ಹೆಲ್ತ್, ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್, ಫ್ಯಾಮಿಲಿ ಡಿಫೆನ್ಸ್.
1: ಇಷ್ಟೆಲ್ಲ ದೊಡ್ಡ ಆಲೋಚನೆಗಳು ಇದೆಯಾ ಇದರಿಂದ?
2: ಹೌದು.
1: ಹಾಗಾದ್ರೆ ಈ ಪುಟ್ಟ ಪೋರನ ಬಾಯಿನಲ್ಲಿ ಎಂತ ದೊಡ್ಡ ದೊಡ್ಡ ಮಾತು ಬಂದಿದೆ. ತುಂಬಾ ದೂರಾಲೋಚನೆ, ದೂರದೃಷ್ಟಿನ ಇಟ್ಕೊಂಡು ಈ ಒಂದು ಗೇಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀರ ಅಂತ ಹೇಳ್ತಿದ್ದೀರಾ, ಈ ಒಂದು ಫೀಲ್ಡ್ ಗೆ ಬಂದಿದ್ದೀನ ಅಂತ ಹೇಳ್ತಿದ್ದೀರಾ. ಅದ್ರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದ್ದೇ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಮೊದಲಿದರೆ ಪ್ರಣವ್ ಲೋಕೇಶ್. ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ನಮ್ಮ ದೇಶ, ರಾಜ್ಯ ಮತ್ತು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿಗೆ ಕೀರ್ತಿ ತಂದಂತಹ ತಿಪಟೂರು ಪತ್ರಕರ್ತರಾದ ಲಯನ್ ಲೋಕೇಶ್ ಹಾಗೂ ಬಿಂದು ಅವರ ದಂಪತಿಗಳ ಸುಪುತ್ರರು ತಾವು. ತಮ್ಮ ಶಾಲೆ ಬಗ್ಗೆನೂ ಹೇಳ್ತಾ ಇದ್ರಿ, ಸಾಕಷ್ಟು ಸಪೋರ್ಟ್ ಮಾಡಿದೆ ಅಂತ ಹೇಳಿ. ದೆನ್ ಕೋಚಿಂಗ್ ತಗೋತಿರೋಂಥ ಶಾಲೆ ಗುರುಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ.
1: ನನ್ನ ಶಾಲೆ ದೀಕ್ಷಾ ರಿಟೈಟ್ ಸ್ಕೂಲ್. ನನ್ನ ಟೇಕೊಂಡೋ ಕೋಚ್ ವಿನಯ್ ಸರ್, ಮತ್ತು ನಮ್ಮ ಟೇಕೊಂಡೋನ ಶಾಲೆ ಹೆಸರು ಜಯಮಾರುತಿ ಟೇಕೊಂಡೋ.
0: ನೀವು ಹೇಳ್ತಿದ್ರಿ ನಾನು ಸೆಲ್ಫ್ ಡಿಫೆನ್ಸಿಗೆ, ಫ್ಯಾಮಿಲಿ ಡಿಫೆನ್ಸಿಗೆ, ಮತ್ತು ಮುಂದೆ ಆರ್ಮಿಗೆ ಸೇರೋದಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಸೇರಬೇಕು ಅಂತಂದರೆ, ಇದು ನನಗೊಂದು ರೀತಿ ಹೆಲ್ತ್ ಮತ್ತು ಫಿಟ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ ಈ ಒಂದು ಕ್ರೀಡೆ ಟೇಕ್ವಾಂಡೋ ಅಂತ ಹೇಳ್ತೀರಿ, ಹೇಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಮಗೆ ತಿಳಿಸ್ಕೊಡಿ. ಮತ್ತು ಈ ಕ್ರೀಡೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನೋರಿಗೂ ಕೂಡ ತಾವು ಅದ್ರ ಬಗ್ಗೆ ಮಾಹಿತಿ ಕೊಡಿ.
1: ಫಿಟ್ನೆಸ್ಸು
0: ಹಾಂ, ಟೇಕ್ವಾಂಡೋ ಅಂದರೆ ಹೇಗಿರುತ್ತೆ, ಅದರಲ್ಲಿ ಏನೇನಿರುತ್ತೆ?
1: ಫೈಟಿಂಗು,
0: ಹಾಂ,
1: ಪೂಮ್ಸೆ,
0: ಹ್ಞೂ, ಕಿಕ್ಸ್
1: ಕಿಕ್ಸ್ ಇರುತ್ತೆ, ಆಮೇಲೆ ಪಂಚಸ್ಸು, ಬ್ಲಾಕ್ಸು, ಜೊತೆಗೆ ಇನ್ನು
0: ಇಷ್ಟು ಕಲ್ತೀರಾ ಟೇಕ್ವಾಂಡೋ? ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ?
1: ನಾನು ನನ್ನ ವಯಸ್ಸು ಅವಾಗ 8 ಇಯರ್ಸಿಂದ.
0: ಓಕೆ, 8ನೇ ವರ್ಷದ ವಯಸ್ಸಿನಿಂದ ಶುರು ಮಾಡಿದ್ದೀರಾ ಹಾಗಾದರೆ, ಇನ್ನೊಂದು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ದೀರಾ?
1: ಹೌದು.
0: ಹೇಗೆ ನಿಮ್ಮ ಗುರುಗಳ ಸಪೋರ್ಟ್ ಆಗಿರ್ಬೋದು, ಶಾಲೆ ಸಪೋರ್ಟ್ ಇದಕ್ಕಿದೆ ಅಂತ?
1: ಸೊ ನಾನು ಸ್ಟಾರ್ಟಿಂಗ್ ಈ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಂದ ನನಗೆ
0: ಗುರುಗಳಾಗಿದ್ರ?
1: ಹೌದು.
0: ಹೇಗೆ ತಿಳಿಸ್ಕೊಡಿ.
1: ಫಸ್ಟು ತೇಕೊಂಡ್ರೆ ನಾನು ಪಂಚಸ್ ಇರುತ್ತೆ, ಫೈಟು ಬೇಡ ಅಂತ ಇದ್ದೆ. ಏನಾಗಲ್ಲ, ನಿನ್ ಕೈಲಿ ಆಗುತ್ತೆ ಮಾಡು ಅಂತ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಈವನ್ ನನ್ನ ತಂಗಿ ಕೂಡ ಸಪೋರ್ಟ್ ಮಾಡಿದ್ಲು.
0: ಓಕೆ.
1: ಅವಾಗ ನಾನು ಜಾಯ್ನ್ ಆದಾಗ ನನ್ನ ಸರ್ ಕೂಡ ಅದಕ್ಕೊಂದು ಮೇನ್ ಪಾತ್ರ.
0: ಅವರು ಕೂಡ ತುಂಬಾ ನಿಮಗೆ ವಿಷಯ ತಿಳಿಸಿ
1: ಹೌದು
0: ತಮ್ಮ ಶಿಷ್ಯನಾಗಿ ಮಾಡ್ಕೊಂಡಿದ್ದಾರೆ. ಸುಮಾರು ಎಷ್ಟು ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ ಕೇಳೋಕ್ಕಿಂತ ಮುಂಚೆ ಹೇಗೆ ನೀವು ಶಾಲೆಗೆ ಹೋಗ್ತಿದ್ರೆ, ಈಗ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಬೆಳ್ಳಿ ಪದಕ ತೆಗೆದುಕೊಂಡಿದ್ದೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಈ ಕೋಚಿಂಗು ಶಾಲೆ ಎಲ್ಲ?
1: ಸೊ ನನ್ನದು ಬ್ಯಾಚಸ್ ಇರುತ್ತೆ, ನಮ್ಮ ಕ್ಲಾಸ್ದು ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ ಅಂತ. ಮಾರ್ನಿಂಗ್ ಬ್ಯಾಚ್ ನಾನು ಅಟೆಂಡ್ ಆಗ್ತಾ ಇದ್ದೆ 6:30 to 8.
0: ಓಕೆ.
1: ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ,
0: 4 ದಿನ ಇರುತ್ತಾ?
1: ಮತ್ತೆ ಸಂಡೇ 7:30 to 10.
0: ಓಕೆ. ಸೊ ಅಲ್ಲಿ ಮುಗಿಸ್ಕೊಂಡು ನೀವು ಶಾಲೆಗೆ ಹೋಗ್ತೀವಿ. 6:00 ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಪ್ರಣವ್?
1: 5:30.
0: 5:30 ಎವ್ರಿ ಡೇ ಅಂದ್ರೆ ಏನು, ನೀವು ಟ್ಯೂಸ್ಡೇ ಹೇಳಿದ್ರಿ ಅಲ್ವಾ, ಟ್ಯೂಸ್ಡೇ ಇಂದ ಫ್ರೈಡೇ ವರೆಗೂ,
1: ಎಕ್ಸೆಪ್ಟ್ ಟ್ಯೂಸ್ಡೇ ಟು ಫ್ರೈಡೇ, ಅದರ್ಸ್ ಡೇ ಆಲ್ಸೋ
0: ನೀವು ಅಷ್ಟೇ ಸಮಯಕ್ಕೆ ಎದ್ದೇಳ್ತಿದ್ರಿ.
1: ಹೌದು.
0: ಹೇಗೆ ಅನ್ನಿಸ್ತಿದೆ ನೀವು ಸೇರ್ಕೊಂಡ ನಂತರ, ಸೇರ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಅನ್ಕೊಂಡಿದ್ರಿ, ಸೇರ್ಕೊಂಡ ನಂತರ ಹೇಗೆ ಅನ್ನಿಸ್ತು, ಬದಲಾವಣೆ ಹೆಂಗೆ ಕಾಣಿಸ್ತು ಅಂತ?
1: ಸೇರ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಸೇರೋದಕ್ಕಿಂತ ಮುಂಚೆ ಅಭ್ಯಾಸಗಳು ಇರಲೇ ಇಲ್ಲ.
0: ಓಕೆ.
1: ಓದು, ಗೇಮ್ಸು, ಕ್ರಿಕೆಟು, ಅದು ಇದು ಇತ್ತು. ಅದು ಬಂದ್ಮೇಲೆ ಒಂದು ಡಿಸಿಪ್ಲಿನು, ಮಾತಾಡೋ ಮಾತಾಗಿರ್ಬೋದು, ಎಲ್ಲದರಲ್ಲೂ ಚೇಂಜ್
0: ಆಗ್ತಾ
1: ರೆಸ್ಪೆಕ್ಟ್ ಬಂತು. ಅದು ಅದರಿಂದ
0: ನಿಮಗೂ ರೆಸ್ಪೆಕ್ಟ್ ಬಂತು, ನೀವು ಬೇರೆಯವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು.
1: ಹೌದು.
0: ಓಕೆ.
1: ಇವನ್ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಎಲ್ಲರಿಗೂ.
0: ಸೊ ಹೇಗೆ ನಮ್ಮನ್ನ ನಾವು ಬೇರೆಯವ್ರ ಮುಂದೆ ಪ್ರೆಸೆಂಟ್ ಮಾಡ್ಕೋಬೇಕು, ನಮ್ಮ ಬಿಹೇವಿಯರ್ ಹೇಗಿರ್ಬೇಕು ಅನ್ನೋದು ಕೂಡ ನಿಮ್ಗೆ ಅದರಿಂದ ತಿಳಿದು ಬಂತು.
1: ಹೌದು.
0: ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ. ಇನ್ನೊಂದು ಚೂರು ಪಿಕಪ್ ಆಗಬೇಕು, ನೆಕ್ಸ್ಟ್ ಈ ಬ್ರೇಕ್ ಮುಗಿದ ನಂತರ ನೆಕ್ಸ್ಟ್ಗೆ ಪಿಕಪ್ ಆಗ್ತೀರಾ ಅನ್ಕೋತೀನಿ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಪ್ರಣವ್ ಲೋಕೇಶ್, ಇದು ಬೆಂಗಳೂರು ಯೂತ್ ಕಾರ್ಯಕ್ರಮ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: ಜನ ಕಲ್ಯಾಣಕ್ಕೆ
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz musically yours.
1: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಣವ್ ಲೋಕೇಶ್ ಅವರು ಟೇಕ್ವಾಂಡೋ ಕ್ರೀಡಾಪಟು, ನಮ್ಮ ಜೊತೆ ಇದ್ದಾರೆ. ಬೆಳ್ಳಿ ಪದಕವನ್ನು ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಗಳಿಸಿದ್ದಾರೆ. ಅವರ ಎದೆ ಮೇಲೆ ಕಾಣ್ತಾ ಇದೆ ನನಗೆ ಆ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ ಇರ್ತಕ್ಕಂಥ ಜಾಕೆಟ್. ಹೆಂಗ ಅನ್ಸುತ್ತೆ ಇವನ್ನೆಲ್ಲ ಹಾಕೊಂಡಾಗ ನಿಮ್ಗೆ, ನಮ್ಮ ರಾಷ್ಟ್ರವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದಾಗ
2: ತುಂಬಾ ಹೆಮ್ಮೆ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನಮ್ಮ ಇಂಡಿಯಾ ದೇಶದ ಫ್ಲಾಗ್ ಹಾಕೊಂಡಿದ್ದೀನಲ್ಲ, ಅದು ನಂಗೊಂದು ಹೆಮ್ಮೆ ಇದೆ.
1: ಈ ಟೇಕ್ವಾಂಡೋ ಮತ್ತೆ ಮಾರ್ಷಲ್ ಆರ್ಟ್ಸ್ ಕರಾಟೆ ನೋಡಿದಾಗ ನೋಡೋಂಥವ್ರಿಗೆ, ಅಂದರೆ ಅದ್ರ ಬಗ್ಗೆ ಎಷ್ಟು ಹೆಚ್ಚು ಜ್ಞಾನ ಇಲ್ಲ ಅಂತ ಅಂದವರಿಗೆ ಸೇಮ್ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಅವುಗಳಲ್ಲಿ ಸ್ವಲ್ಪನಾದರೂ, ಅಂದರೆ ಕೆಲವೊಂದು ರೂಲ್ಸ್ ಆಗಿರ್ಬೋದು, ಅಂಶಗಳಾಗಿರ್ಬೋದು, ಡಿಫ್ರೆನ್ಸಸ್ ಇರುತ್ತೆ, ವಿಭಿನ್ನತೆ ಇರುತ್ತೆ. ನೀವು ಗಮನಿಸಿದಾಗೆ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ವಯಸ್ಸಿಗೆ ಏನೇನು ಡಿಫ್ರೆನ್ಸ್ ಅಂತ ನಮಗೆ ಹೇಳ್ಕೊಡ್ತೀರಾ?
2: ಟೇಕ್ವಾಂಡೋ ಅಂತ ಬಂದರೆ ಸಿಕ್ಕಾಪಟ್ಟೆ ರೌಂಡ್ಸ್ ಬರುತ್ತೆ. ಸೊ ಎಷ್ಟೊಂದು ಜನ ಅಪೋನೆಂಟ್ಸ್ ಮೇಲೆ ಆಡಬೇಕು, ಸಿಕ್ಕಾಪಟ್ಟೆ ಕಷ್ಟ ಇದೆ. ಟೇಕ್ವಾಂಡೋ ಅಂತಂದ್ರೆ ಇವಾಗ ಯಾರೋ ಹೇಳ್ಬೋದು ಏ ಟೇಕ್ವಾಂಡೋ ಈಸಿ, ಬಟ್ ಅದು ನಿಜವಾಗ್ಲೂ ಇಲ್ಲ. ಟೇಕ್ವಾಂಡೋ ಅಂದ್ರೆ ಈ ಕರಾಟೆ ಮಾರ್ಷಲ್ ಆರ್ಟ್ಸ್ ತರ ಈಸಿ ಇಲ್ವೇ ಇಲ್ಲ. ಇವಾಗ ನಾವು ಫೈಟ್ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಫೇಸ್ ಗೆಲ್ಲರ್ ಬಿತ್ತಲ್ಲಿ ಇಂಜುರಿ ಆಯ್ತು,
1: ಹೌದು,
2: ನಮ್ ಲೈಫ್ ಮತ್ತೆ ಕಟ್ಕೊಳಕ್ ಒಂದ್ ಚಾನ್ಸ್ ಇರುತ್ತೆ. ಎಲ್ಲರೂ ಡ್ಯಾಮೇಜ್ ಆದ್ರೆ ಆಗಲ್ಲ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಫುಲ್ ಸೇಫ್ಟಿ ಇರುತ್ತೆ.
1: ಓಕೆ,
2: ಅದೊಂದು ಪಂಚಸ್, ಅದು ಎಲ್ಲ ಬ್ರೇಕಿಂಗ್ಸ್ ಪಂಚಸ್, ಅದ್ರಲ್ಲಿ ಫೈಟ್ ಬರಲ್ಲ. ನಮ್ದ್ರಲ್ಲಿ ಏನ್ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೆ ಅದ್ರಲ್ಲೂ ಅದೇ ಹೇಳ್ಕೊಡ್ತಾರೆ, ಬಟ್ ಕಿಕ್ಸ್ ಡಿಫ್ರೆನ್ಸ್.
1: ಓಕೆ,
2: ನಾವು ರೋಲಿಂಗ್ ಹೊಡಿಯೋದು, ಬ್ಯಾಕ್ ಕಿಕ್, ಅವೆಲ್ಲ ಫುಲ್ ಡಿಫ್ರೆನ್ಸ್ ಬರುತ್ತೆ, ಪಂಚಸ್ ಡಿಫ್ರೆನ್ಸ್ ಬರುತ್ತೆ.
1: ಸೊ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತೀರಾ?
2: ಹೌದು.
1: ಓಕೆ, ನಿಮ್ಮ ಏನು ಜರ್ನಿಯನ್ನು ಗಮನಿಸುವಾಗ ತಾವು ಕರಾಟೆಯಲ್ಲೂ ಕೂಡ ಚಾಂಪಿಯನ್ ಅಂತ ಹೇಳ್ತಿದ್ದಿ, ಸಾಕಷ್ಟು ಬೆಲ್ಟ್ಗಳನ್ನು ಹೊಂದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲು ಅದನ್ನು ಕಲಿತು ಇಲ್ಲಿ ಬಂದಿದ್ದ ಹೇಗೆ ಅಂತ?
2: ಇಲ್ಲ, ಮೊದಲು ಅಲ್ಲೇ ಹೋಗಿ ಕಲ್ತಿತ್ತು. ಫಸ್ಟ್ ವೈಟ್ ಬೆಲ್ಟ್, ಆಮೇಲೆ ಎಲ್ಲೋ, ಗ್ರೀನ್, ಗ್ರೀನ್ ಒನ್, ರೆಡ್, ರೆಡ್ ಒನ್, ರನ್ನಿಂಗ್ ಇವಾಗ ರೆಡ್ ಒನ್, ಈ ಮಂತ್ ಬ್ಲಾಕ್ ಬೆಲ್ಟ್ ಎಕ್ಸಾಮ್
1: ಇದೆ.
2: ಇದೆ
1: ಹೇಗನ್ಸಿದೆ? ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ ಮುಂದೆ?
2: ತುಂಬಾ ಖುಷಿ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ನನ್ನಲ್ಲಿ ಇರೋ ವಿದ್ಯೆನ ಅವ್ರಿಗೂ ತುಂಬಬೇಕು, ಅವರು ಆಡಬೇಕು, ಅವ್ರ ಸೆಲ್ಫ್ ಡಿಫೆನ್ಸ್ಗೆ ಅವ್ರು ಕಲಿಬೇಕು ಅನ್ನೋ ಒಂದಿದೆ.
1: 13 ವರ್ಷದ ಪೋರನ ಬಾಯಲ್ಲಿ ಎಂಥ ದೊಡ್ಡ ದೊಡ್ಡ ಮಾತುಗಳು ಬರ್ತಿದೆಪ್ಪ, ಕೇಳೋಕ್ಕೆ ಖುಷಿ ಆಗ್ತಿದೆ. ಹೇಳ್ತಿದೆ 5 ಎದ್ದೇಳ್ತಿದ್ದೆ ನಾನು, ಬರೀ ನನ್ನ 4 ಅಭ್ಯಾಸಕ್ಕಷ್ಟೇ ಇಲ್ಲ, ಎಲ್ಲ ದಿನ ಅದೇ ಟೈಮಿಗೆ ಎದ್ದೇಳೋದು ಅಂತ ಹೇಳಿ.
2: ಹೌದು.
1: ನಿಮ್ಮ ಈ ಕ್ರೀಡೆಯ ಜೊತೆ ಜೊತೆಗೆ ಶಾಲಾ ದಿನಗಳು, ಅಲ್ಲಿ ಎಕ್ಸಾಮ್ಸು, ಟೆಸ್ಟು, ಸಿಲೆಬಸ್ಸು ಎಲ್ಲ ಇರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ?
2: ಮಾರ್ನಿಂಗ್ 5:30 ಎದ್ದಾಗ 6:30 ಕ್ಲಾಸ್ ಇರೋದು, 10 ಫ್ರೆಶ್ ಅಪ್, ಎಕ್ಸೆಪ್ಟ್ 20 10 ಮೆಡಿಟೇಷನ್, 20 ಓದೋದು. ಸೊ ಡೈಲಿ ಒಂದೊಂದು ಸಬ್ಜೆಕ್ಟು. ಟೇಕ್ವಾಂಡೋ ಇದ್ದಿದ್ದ ದಿನ ಮಾತ್ರ 20, ಅದರ್ ದೆನ್ 1.5 2 ಮಾರ್ನಿಂಗು.
1: ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ? ಯಾಕಂದ್ರೆ ನಿಮ್ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗುತ್ತೆ. ಮನೇಲೆಲ್ಲ ಹೇಗೆ ಸಪೋರ್ಟ್ ಇದೆ ತಮಗೆ? ನಿಮ್ಮನ್ನ ಆ ಕಡೆನೂ ಟ್ರೈನಿಂಗ್ ಕಳಿಸ್ಬೇಕು, ಶಾಲೆಗೂ ಕಳಿಸ್ಬೇಕು, ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಬೇಕು, ಬೇರೆ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಇದ್ರೆ ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕು, ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ, ಬೆಂಬಲವಾಗಿ ನಿಂತಿದ್ದಾರೆ ಮನೆಯಲ್ಲಿ?
2: ನನ್ನ ತಂದೆ ತಾಯಿ, ಇವಾಗ ನನ್ನ ತಂದೆ ಕ್ಲಾಸಿಗೆ ಬಿಡೋದಾಗಿರ್ಬೋದು, ಕರ್ಕೊಂಬರೋದು, ಎಲ್ಲಾದ್ರಲ್ಲೂ ಜೊತೆಗೆ ನಿಂತಿದ್ದಾರೆ ನನ್ನ ತಂದೆ ತಾಯಿ. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವ್ರ ಜೊತೆಗೆ ಅವರಿಬ್ಬರನ್ನ ನಮ್ಮ ಅಜ್ಜಿ ತಾತ ಬಿಟ್ಟು ನನಗೆ ಮೇನ್ ಅಂತ ಅಂದರೆ ಒಂದು ಸ್ಫೂರ್ತಿಯಾಗಿರೋದು ಅಂದರೆ ನಮ್ಮ ಡಾಕ್ಟರ್ ಅಂಕಲ್, ಕುಮಾರ್ ಹಾಸ್ಪಿಟಲ್ ತಿಪ್ಟೂರು ಶ್ರೀಧರ್ ಅಂಕಲ್, ಮತ್ತೆ ನನ್ನ ಕೋಚ್ ವಿನಯ್ ಸರ್, ಜೊತೆಗೆ ನವೀನ್ ಸರ್, ಗೀತಾ ಮ್ಯಾಮ್,
1: ಅಂದ್ರೆ ಕ್ಲಾಸ್ ಅಲ್ಲಿ ಶಾಲೆಯಲ್ಲಿ ಟೀಚರ್ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ.
2: ಏರುಪೇರುಗಳೆಲ್ಲ ಏನಾಗಲ್ಲ, ನಿನ್ ಕೈಲಿ ಆಗತ್ತೆ ಮಾಡು ಅನ್ನೋ ಒಂದು, ಮುಂದೆ ಪುಷ್ಅಪ್ ಮಾಡಿ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ.
1: ಓಕೆ, ಬೆಳ್ಳಿ ಪದಕ ತೆಗೆದುಕೊಂಡಿದ್ರ ಇತ್ತೀಚೆಗಿನ ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್.
2: ಹೌದು.
1: ಕ್ಲಾಸ್ ಅಲ್ಲಿ ಯಾವ ಗ್ರೇಡು, ಎಷ್ಟು ಮಾರ್ಕ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ?
2: ಅಂದ್ರೆ
1: ಕ್ಲಾಸ್ ಸಿಲೆಬಸ್ ಅಲ್ಲಿ ಅಧ್ಯಯನ ಮಾಡುವಾಗ ಅಲ್ಲಿ ಯಾವ ತರದ ಸ್ಟೂಡೆಂಟ್ ತಾವು ಅಂತ, A+A, B+B, A ಇರ್ತೀರಾ ಯಾವಾಗ್ಲೂ? ಓಕೆ, ಅಂದ್ರೆ ಎಲ್ಲಾ ಕಡೆನೂ ಕೂಡ ಟಾಪ್ ಅಲ್ಲಿ ಇರೋಕೆ ಬಯಸ್ತಿದ್ದೀರಾ, ಟಾಪ್ ಅಲ್ಲಿ ಇರ್ತೀರಾ?
2: ಹೌದು.
1: ಓಕೆ, ಮತ್ತಷ್ಟು ಟಾಪಿಗೆ ಹೋಗ್ತಾ ಇರ್ಬೇಕು ನೀವಂತ ನಾವು ಆಶಿಸ್ತಾ ಮಾತುಕತೆನ ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: இது நான் ஸ்டாப் சஞ்சய்.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ ನಲ್ಲಿ ಪ್ರಣವ್ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ನೀವು ಹೇಳ್ತಾ ಇದ್ರಿ ಏನೆಲ್ಲ ಆಂಬಿಷನ್ಸ್ ಇದೆ, ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ, ಹೇಗೆ ನಾನು ಶಾಲೆ ಮತ್ತು ಈ ತರಬೇತಿ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಈಗ ಕಾಂಪೀಟ್ ಮಾಡಿದ್ದೀರಾ ಅಂತ ಅಂದ್ರೆ ಅದಕ್ಕೆ ತಯಾರಿ ಕೂಡ ತುಂಬಾ ದಿನಗಳಿಂದನೇ ಇರುತ್ತೆ. ಆ ಗುರಿ ಉದ್ದೇಶನ ಸಾಧಿಸೋಕೆ ಕಠಿಣವಾದಂತಹ ಪ್ರಾಕ್ಟೀಸ್ ಅನ್ನ ನೀವು ಮಾಡಿರ್ತೀರಾ. ಹೇಗೆ ನೀವು ಈ ಒಂದು ಟೇಕ್ವಾಂಡೋ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ತಯಾರಿ ಮಾಡ್ಕೊಂಡಿದ್ದು ಹೇಗಿತ್ತು?
4: ನಾನು ಫಸ್ಟ್ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ ಆಡ್ಬೇಕಾದ್ರೆ ಒಂದು ಲಾಸ್ಟ್ ರೌಂಡ್ ಅಲ್ಲಿ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಇಂದ ಸೋತೆ. ಅವಾಗ
1: ಎಷ್ಟು ದಿನದ ಹಿಂದೆ?
4: ಟೂ ಇಯರ್ಸ್ ಬ್ಯಾಕ್.
1: ಓಕೆ.
4: ಅವಾಗ ಜಪಾನ್ ಅಲ್ಲಿ ಇತ್ತು, ಅದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ, ಅದು ಸೋತ್ನಲ್ಲ ಅಂತ ಹೇಳಿ. ಅವಾಗ ನಾನು ನಮ್ಮ ಕ್ಲಾಸ್ ನಮ್ಮ ಅಕಾಡೆಮಿಯಿಂದ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ರು. ನಾನು ಅವ್ರು ನೋಡಿ ಅವ್ರ ಥರ ನಾನು ಸೆಲೆಕ್ಟ್ ಆಗಬೇಕಲ್ವಾ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವಾಗ ಸ್ಕೂಲ್ ಕಡೆಯಿಂದ CBSE ಆಡಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯಿತು, ಅದರಿಂದ ಸೆಲೆಕ್ಟ್ ಆದೆ. ಮತ್ತೆ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ ಕೂಡ ಗೋಲ್ಡ್. ಅವಾಗ ಸೆಲೆಕ್ಟ್ ಆದಾಗ ಅನ್ನಿಸ್ತು ನಾನು ಅವತ್ತು ಎಷ್ಟು ಹಾರ್ಡ್ ವರ್ಕ್ ಶ್ರಮ ಎಷ್ಟು ನಂದು ಇತ್ತು, ಅದಕ್ಕೆ ಇದೊಂದು ಇದೊಂದು ಪ್ರತಿಫಲವಾಗಿ ಸಿಕ್ಕಿದೆ.
1: ಎಷ್ಟು ಚೆನ್ನಾಗಿ ಪದಗಳನ್ನ ಹುಡುಕ್ತಿರಲ್ಲ ನೀವು. ಓಕೆ.
4: ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಬರೀ ಹಂಗ ಸುಮ್ಸುಮ್ನೆ ಆಗಲ್ಲ, ದೊಡ್ಡರ ಆಶೀರ್ವಾದ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಮ್ಮ ರಿಲೇಷನ್ಸ್
1: ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಕ್ಟೀಸ್.
4: ಹೌದು, ನಾನು ಮತ್ತೆ ಶ್ರಮದಿಂದ ಒಂದು ಬಂದಿರೋದದು.
1: ಖಂಡಿತ ಖಂಡಿತ. ತಾವು ಹೇಳ್ತಾ ಇದ್ರಿ ಬೆಂಗಳೂರು ಪ್ರಿನ್ಸ್ ಕ್ಲಬ್ ಕಪ್ ಅಲ್ಲಿ ತಾವು ಹೇಗೆ ಒಂದು ಮಾರ್ಕ್ಸ್ ಇಂದ ಅಥವಾ ಒಂದು ಅಂಕದಿಂದ ಹೋದ್ರಿ, ಇವಾಗ ಬೇಸರ ಆಯ್ತು. ಅದು ನಿಮ್ಗೆ ಇನ್ನೇನೋ ಸಾಧಿಸ್ಬೇಕು ಅನ್ನೋದಕ್ಕೆ ಆ ಸೋಲು ನಿಮ್ಮಲ್ಲಿ ಒಂದು ಗೆಲುವಿಗೆ ಕಿಚ್ಚ ಹಚ್ತು ಅಲ್ವಾ?
4: ಹೌದು.
1: ಇಂಥದ್ದು ಅನೇಕ ಸಂದರ್ಭಗಳಲ್ಲಿ ಫೇಸ್ ಮಾಡಿರ್ತೀರ. ನಿಮ್ಮ ಲಿಸ್ಟ್ ಗಳನ್ನ ನಾನು ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಂತ. 2022 ತಾವ್ ಆಕ್ಟಿವ್ ಇದ್ದೀರಾ. ಬೆಂಗಳೂರು ಪ್ರಿನ್ಸ್ ಕಪ್ ಬ್ರಾಂಜ್ ಮೆಡಲ್ ತೆಗೆದುಕೊಂಡಿದ್ದೀರಾ. ಹಾ, 22 ಮಂಗಳೂರು ತುಳುನಾಡು ಕಪ್ ಗೋಲ್ಡ್ ಸಿಲ್ವರ್ ಮತ್ತೆ ಬ್ರಾಂಜ್ ಮೆಡಲ್, ಕರ್ನಾಟಕ ಸ್ಟೇಟ್ G4 ಬೆಂಗಳೂರಲ್ಲಿ ಗೋಲ್ಡ್ ಸಿಲ್ವರ್ ಮೆಡಲ್ ತಗೊಂಡಿದ್ದೀರಾ. ಪ್ರಿನ್ಸ್ ಕಪ್ ಬೆಂಗಳೂರಲ್ಲಿ ಮತ್ತೆ ಸಿಲ್ವರ್, ಬೆಂಗಳೂರು ಪ್ರಿನ್ಸ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್, ಮಹಾರಾಷ್ಟ್ರ CBSEಲಿ ಗೋಲ್ಡ್, ಬೆಂಗಳೂರು ಪ್ರಿನ್ಸ್ ಕಪ್ ಗೋಲ್ಡ್ ಮೆಡಲ್. ದೆನ್ ಈಗ ಇಲ್ಲಿ ನಡೆದಿದ್ದು ಥೈಲ್ಯಾಂಡ್ ಅಲ್ಲಿ. ಹೇಗೆ ಅನ್ನಿಸ್ತು ವಿದೇಶ ಪ್ರವಾಸ ಕೇಳ್ಬೇಕು ನಾನು.
4: ತುಂಬಾ ಚೆನ್ನಾಗಿತ್ತು, ಅದು ಒಂಥರ ಇನ್ನೊಂದು ಎಕ್ಸ್ಪೀರಿಯನ್ಸ್. ಈ ನಮ್ಮ ದೇಶದ ಫ್ಲಾಗ್ ಹಾಕೊಂಡು ಅಲ್ಲೆಲ್ಲ ಓಡಾಡೋದು ಅದೊಂದು ಹೆಮ್ಮೆ ಇದೆ.
1: ಓಕೆ.
4: ನಾವು ಇಂಡಿಯಾದಿಂದ ಬಂದಿದ್ವಿ ಅಂದಾಗ ಅವರು ಕೂಡ ಅಲ್ಲಿರೋರು ಕೂಡ ಖುಷಿ ಪಟ್ರು. ಸೊ ಅಲ್ಲಿ ಇದ್ದಾಗ ಅನ್ನಿಸ್ತು ನಂಗೆ ಇನ್ನೂ ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡಬೇಕು, ಇದು ಒಂದೇ ಅಲ್ಲ, ತುಂಬಾ ಚೆನ್ನಾಗಿತ್ತು.
1: ಕಾಂಪಿಟೇಷನ್ ಎಷ್ಟು ದಿನಗಳ ತನಕ ಎಷ್ಟು ಕಾಲ ಇತ್ತು ಅಲ್ಲಿ?
4: ಟೂ ಡೇಸ್.
1: ಎಷ್ಟು ರೌಂಡ್ಸ್, ಹೇಗೆ ನೀವು ಪ್ರಮೋಟ್ ಆದ್ರಿ ಫೈನಲ್ ಗೆ? ಹಾಗೆ
4: ರೌಂಡ್ಸ್ ಜಾಸ್ತಿ ಇತ್ತು ಅಲ್ಲಿ ರೌಂಡ್ಸ್. ಸೊ ಇಲ್ಲೆಲ್ಲ ನಾವು 4-5 ರೌಂಡ್ಸ್ ಆಡಿ ಫೈನಲ್ಸ್ ಗೆಲ್ಲ ಬಂದ್ಬಿಡ್ತೀವಿ. ಅಲ್ಲಿ ಅಷ್ಟು ಇಲ್ವೇ ಇಲ್ಲ, 10-15 ರೌಂಡ್ಸ್ ಆಡಿ ತುಂಬಾ ಕಷ್ಟಪಟ್ಟು ಫೈನಲ್ಸ್ ಬರಬೇಕು.
1: ಓಕೆ. ನೀವು ಅಲ್ಲಿಗೆ ಹೋದಾಗ ವಿದೇಶಿ ಆಟಗಾರರು ಕೂಡ ಬಂದಿರ್ತಾರೆ, ನೀವು ಈಗ ಭಾರತವನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ, ಅಲ್ಲೂ ಕೂಡ ಬೇರೆ ಬೇರೆ ದೇಶದವ್ರು ಬಂದಿರ್ತಾರೆ. ಅವರನ್ನೆಲ್ಲ ನೋಡಿದಾಗ ನೀವು ಕಲ್ತಂತಹ ಅಬ್ಸರ್ವ್ ಮಾಡಿದಂತಹ ಒಂದಷ್ಟು ಟೆಕ್ನಿಕ್ಸ್ಗಳಿರಬಹುದು, ಕೌಶಲ್ಯಗಳು ಏನನ್ನ ಅಬ್ಸರ್ವ್ ಮಾಡಿದ್ರಿ?
4: ಫಸ್ಟ್ ಅವರಿಂದ ಕಲಿಬೇಕು ಅಂದ್ರೆ ರೆಸ್ಪೆಕ್ಟ್.
1: ಓಕೆ.
4: ನನ್ನ ಕಾಲ್ ಬೈ ಮಿಸ್ ಆಗಿ ಅವ್ರಿಗೆ ಟಚ್ ಆಯ್ತು ನನ್ನ ಕಡೆಯಿಂದ, ಅವ್ರು ಎಷ್ಟು ನೀಟಾಗಿ ತಪ್ಪಾಯ್ತು ಅಂತ ಹೆಂಗ್ ಕೇಳಿದ್ರು ಅಂದ್ರೆ ಅವ್ರ ಕಡೆಯಿಂದ ನಾನು ಫಸ್ಟ್ ಡಿಸಿಪ್ಲಿನ್ ಮತ್ತೆ ರೆಸ್ಪೆಕ್ಟ್ ಕೊಡೋದನ್ನ
1: ಕಲಿಯೋದು.
4: ಅವರು ಕೈ ಮುಗ್ದು ಸಾರಿ ಕೇಳೋದಾಗಿರ್ಬೋದು, ತಪ್ಪಾಯ್ತು ಅಂತ ಇವಾಗ ನಂದೇ ತಪ್ಪಿದ್ರೆ ಅವರೇ ಒಪ್ಕೊಂತಾರೆ ನನ್ನಿಂದ ತಪ್ಪಾಯ್ತು ಅಂತ. ಅವ್ರ ಕಡೆ ಬೇರೆ ದೇಶದಿಂದ ಕಲಿಯೋದು ಕೂಡ ನಾವು ತುಂಬಾ ಜಾಸ್ತಿನೇ ಇದೆ.
1: ತುಂಬಾ ಖುಷಿ ಆಯ್ತು ಹಾಗಾದ್ರೆ ಥೈಲ್ಯಾಂಡ್ ಪ್ರವಾಸ.
4: ಹೌದು,
1: ಕಾಂಪಿಟೇಷನ್
4: ಅವರು ಅಲ್ಲಿಗೆ ಹೋಗಿದ್ ಬಂದಿದ್ರಿಂದ ಇನ್ನು ಡಿಸಿಪ್ಲಿನ್ ಕಲಿತೆ, ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲಿತೆ. ಇನ್ನು ಒಂದು ಟೇಕ್ ಒನ್ ಫೈಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಸಖತ್ ಕಷ್ಟ ಇತ್ತು ಅಲ್ಲಿ, ಕಷ್ಟ ಎಲ್ಲ ಮುಳ್ಳು ಎಲ್ಲ ತುಳಿದು ಈ ಮಟ್ಟಕ್ಕೆ ಬಂದಿದ್ದೀನಿ.
1: ಈಗ ನೀವು ಅಲ್ಲಿಗೆ ಹೋಗುವಾಗ ಮುಂಚೆ ಏನ್ ಥಾಟ್ ಇತ್ತು, ನಾನು ಈ ಮೆಡಲ್ ಗೆಲ್ತೀನಿ ಅಥವಾ ಈ ರೌಂಡಿಗೆ ಹೋಗ್ಬೋದೇನೋ ನಾನು, ಅಥವಾ ಯಾವ ತರದ ಥಾಟ್ ಇಟ್ಕೊಂಡಿದ್ರಿ?
4: ಓವರ್ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇತ್ತು ಯಾವ್ದಾದ್ರು ಒಂದ್ ಮೆಡಲ್ ಹೊಡೆದೆ ಹೊಡಿತೀನಿ ಅಂತ.
1: ಸೊ ಬೆಳ್ಳಿ ಹೊಡ್ಕೊಂಡು ಬಂದಿದ್ದೀರಾ?
4: ಹೌದು.
1: ಓಕೆ, ಆ ಪದಕವನ್ನ ತಾವು ಸ್ವೀಕರಿಸಿದಾಗ, ಕೊರಳಿಗೆ ಹಾಕಿದಾಗ ಹೆಂಗ್ ಫೀಲ್ ಆಯ್ತು ಆ ಪ್ರೌಡ್ ಮೂಮೆಂಟ್?
4: ಪ್ರೌಡ್ ನನ್ ಮೇಲೆ ನನಗೆ ಹೆಮ್ಮೆ ಅನ್ನಿಸ್ತು. ಫಸ್ಟ್ ಹೊರದೇಶಕ್ಕೆ ಬಂದು ಮಯನ್ಮಾರ್ ದ ಬಿಗ್ಗೆಸ್ಟ್ ಅಂಡ್ ದ ಸ್ಟ್ರಾಂಗೆಸ್ಟ್ ಟೀಮ್ ಫಾರ್ ದ ಎವರ್ ಇನ್ ದ ವರ್ಲ್ಡ್ ಟೇಕೊಂಡದಲ್ಲಿ ಮಯನ್ಮಾರ್.
1: ಹೌದಾ?
4: ಮಯನ್ಮಾರ್,
1: ಓಕೆ,
4: ಅಮೆರಿಕ, ಥೈಲ್ಯಾಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್
1: ಟಫೆಸ್ಟ್ ಕಾಂಪಿಟೇಟರ್ಸ್ ಇದಾರೆ ಅಲ್ಲಿ ಅಂತ ಹೇಳ್ತಿದ್ದಾರೆ.
4: ಹೌದು,
1: ಓಕೆ.
4: ಸೌತ್ ಆಫ್ರಿಕಾ, ಬ್ರೆಜಿಲ್ ಮತ್ತೆ ಇದು ನ್ಯೂಜಿಲ್ಯಾಂಡ್.
1: ಓಕೆ, ನಿಮ್ಮ ಮೊದಲ ವಿದೇಶ ಪ್ರವಾಸದ ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ ಇದು?
4: ಹೌದು,
1: ಫಸ್ಟ್ ಟೈಮ್ ಹೋಗಿದ್ದ. ಹಾಗಾದ್ರೆ ಅದರಲ್ಲೇ ಫಸ್ಟ್ ಟೈಮ್ ಎಲ್ಲ ಬೆಳ್ಳಿ ಕಿತ್ಕೊಂಡು ಬಂದಿದ್ದೀರಾ, ಇನ್ನು ಹೆಚ್ಚಿನ ಪದಕಗಳು ನಿಮ್ಮ ಕೊರಳಿಗೆ ಬೀಳಲಿ ಅಂತ ನಾವು ಆಶಿಸ್ತೇವೆ ಪ್ರಣವ್. ಥ್ಯಾಂಕ್ ಯು ಸೋ ಮಚ್, ಮಾತನ್ನು ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪ್ರಣವ್ ಲೋಕೇಶ್ ಅವರು. ಮಾತನ್ನು ಮುಂದುವರಿಸ್ತಾ, ಪ್ರಣವ್ ಅವರೇ, ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ತಾವು ಭಾಗವಹಿಸಿ ಮೊದಲ ಕಾಂಪಿಟೇಷನಲ್ಲೇ ಬೆಳ್ಳಿ ಪದಕವನ್ನು ಗಳಿಸಿದ್ರಿ. ಅಂಥ ಕನಸು ಗುರಿ ಏನಿರಲಿಲ್ಲ, ಜಸ್ಟ್ ಒಂದು ಮೆಡಲ್ ಹೊಡ್ಕೊಂಬರ್ಬೇಕಷ್ಟೇ ಅಂದರೆ ಬೆಳ್ಳಿನ ಹೊಡ್ಕೊಂಡು ಬಂದಿದ್ದೀರಾ. ಮುಂದೆ ಈ ಟೇಕ್ವಾಂಡೋ ಕ್ರೀಡೆ ಬಗ್ಗೆ ತಮಗಿರ್ತಕ್ಕಂಥ ಗುರಿ, ಆಸೆಗಳು, ನಿರೀಕ್ಷೆಗಳು ಏನೇನಿದೆ?
9: ಇವಾಗ ಇದೊಂದೇ ಅಲ್ಲ, ಇನ್ನೂ ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಡಿ ಗೆದ್ದು ಬಂದು ನಮ್ಮ ದೇಶಕ್ಕೊಂದು ಸ್ಫೂರ್ತಿಯಾಗಿ ನಮ್ಮ ದೇಶನ ಒಂದು ರೆಪ್ರೆಸೆಂಟ್ ಮಾಡ್ತಾ ಮುಂದೆ ಇನ್ನೂ ಸಾಗೋದಿದೆ.
8: ಸಾಗೋದಿದೆ, ಸಾಗ್ತಾ ಇರಬೇಕು ಅಂತ ನಾವು ಕೂಡ ಬಯಸ್ತೇವೆ. ಇನ್ನು ಎಜುಕೇಷನ್ಗೆ ಅಂತ ಬಂದಾಗ, ತಾವೀಗ ಸದ್ಯ 8ನೇ ಕ್ಲಾಸಲ್ಲಿದ್ದೀರಾ, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದೀರಾ, ಮುಂದೆ ಏನಾಗಬೇಕು ಅಂತ ಬಯಸಿದ್ದೀರಾ?
9: ನೆಕ್ಸ್ಟ್ ಪೊಲೀಸ್ ಇಲಾಖೆ ಅಥವಾ IAS, ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು. ನಾನು ಒಂದು ಆರ್ಮಿ ಆಗಿರ್ಬೋದು, ಇಲ್ಲ ಪೊಲೀಸು, ಪೊಲೀಸ್ ಇಲಾಖೆ ಅಥವಾ ಕ್ರಿಕೆಟ್ ಆಗಿರ್ಬೋದು. ಕ್ರಿಕೆಟ್ ಕೂಡ ಇಂಡಿಯಾ ಟೀಮ್ ಎಲ್ಲ.
8: ನಾನು ಅದೇ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ಈಗ ಹುಡುಗರೆಲ್ಲ ಬ್ಯಾಟ್ ಬಾಲ್ ಇಟ್ಕೊಂಡು ನಿಂತ್ಕೊಂತಾರೆ ಕ್ರಿಕೆಟ್ ಆಡಕ್ಕಿಂತ, ನೀವೇನೋ ಒಂಥರ ಡಿಫ್ರೆಂಟ್ ಫೀಲ್ಡ್ಗೆ ಬಂದಿದ್ದೀರಾ ಅಂತ ನನಗೆ ಅನ್ನಿಸ್ತು. ಮತ್ತೆ ನೀವಿರೋ ತಿಪ್ಟೂರು, ತುಮಕೂರು ಜಿಲ್ಲೆ, ಅಲ್ಲಿ ಈ ತರದ ಒಂದು ತರಬೇತಿ ಕೇಂದ್ರಗಳು ಕೂಡ ಈ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ, ತರಬೇತಿ ನೀಡ್ತಿದ್ದೀವಿ ಅನ್ನೋದು ಕೂಡ ಒಂದು ರೀತಿ ವಿಶೇಷವಾದಂತದೆ. ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ ಅಂತ. ಕ್ರಿಕೆಟ್ ಜೊತೆ ಜೊತೆಗೆ ಇಂಥ ಕ್ರೀಡೆಗಳನ್ನ ನೀವು,
9: ನನ್ನ ಟೇಕೊಂಡ ಗೇಮ್ ಏನಿದೆ, ಬರೀ ಎಜುಕೇಷನ್ನು ಅಥವಾ ಫಿಟ್ನೆಸ್, ಪೊಲೀಸ್ ಇಲಾಖೆ ಇದ್ಕೊಂದಕ್ಕೆ ಅಲ್ಲ, ಕ್ರಿಕೆಟ್ಗೆ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್. ಕ್ರಿಕೆಟ್ಗೂ ಹೆಲ್ಪ್ ಆಗುತ್ತೆ. ಇವನ್ ಕಬಡ್ಡಿ, ಇವನ್ ನಾನು ತಿಪ್ಟೂರಲ್ಲಿ ಜನಿಸಿ ಒಂದು ಕಲ್ಪತರು ನಾಡಲ್ಲಿ ಹುಟ್ಟಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ. ತಿಪ್ಟೂರು ಕೊಬ್ಬರಿ ಅಂದ್ರೆ ಫೇಮಸ್.
8: ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಆಟಗಾರರನ್ನ ನೋಡಿದಾಗ ಅವರಿಂದ ಡಿಸಿಪ್ಲಿನ್ ಕಲಿತೆ, ನಮ್ ತಪ್ಪದಿಲ್ಲ ಸಾರಿ ಕೇಳ್ತಾರೆ ಕೈ ಮುಗಿದು ಅಂತ ಹೇಳಿದ್ರೆ, ತಿಪ್ಟೂರಿನ ಹುಡುಗ ಆಗಿ ತಿಪ್ಟೂರಲ್ಲಿ ಏನ್ ಫೇಮಸ್ ಅಂತ ಅನ್ಕೊಂಡ್ರೆ, ನಿಮ್ಮ ಜಿಲ್ಲೆ ತಾಲೂಕಿನ ವಿಶೇಷತೆ ಕೊಬ್ಬರಿ ಸಿಗ್ಬಿಡತ್ತೆ.
9: ತುಂಬಾ ಫೇಮಸ್.
8: ಆಮೇಲೆ
9: ಎಜುಕೇಶನ್
8: ನಾಡು ಅಂತಾನೆ ಕರಿತೀವಿ ತುಮಕೂರನ್ನ, ಶೈಕ್ಷಣಿಕ ನಾಡು, ಕಲ್ಪತರು, ಬೀಡು. ಮತ್ತೆ ನಿಮ್ಮ ಶಾಲೆಯ ವಿಶೇಷಗಳಾಗಿರ್ಬೋದು, ತರಬೇತಿ ಕೇಂದ್ರಗಳ ವಿಶೇಷಗಳು, ಸ್ಪೆಷಾಲಿಟಿ ಹೇಳಿ. ನಿಮ್ಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಸ್ಪೋರ್ಟ್ಗೆ ಎಲ್ಲ?
9: ಸ್ಪೋರ್ಟ್ಸ್ಗೆ ನಮ್ಮ ದೀಕ್ಷಾ ರಿಟೈರ್ಡ್ ಸ್ಕೂಲಲ್ಲಿ ವಾಲಿಬಾಲು, ಕಬಡ್ಡಿ ಮತ್ತೆ ಖೋಖೋ.
8: ನಿಮ್ಮಿಂದನೂ ಹಾಗಾದ್ರೆ ಆ ಶಾಲೆಗೆ, ಆ ಶಾಲೆಯಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆಲ್ಲ ಟೇಕ್ವಾಂಡೋ ಅನ್ನೋದು ಕೂಡ ಒಂದು ಕ್ರೀಡೆ ಇದೆ ಅಂತ ಅನ್ಸಿದ್ಯಾ?
9: ಇದೆ ಇದೆ.
8: ಓಕೆ, ಅನ್ಸಿದೆ. ನೀವು ಈ ಟೇಕ್ವಾಂಡೋ ಜೊತೆ ಜೊತೆಗೆ ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಕ್ರೀಡೆಗಳನ್ನ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂತಹ ಕ್ಷೇತ್ರಗಳನ್ನ, ಕಲೆ ಆಗಿರ್ಬೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ?
9: ಕ್ರಿಕೆಟ್, ಕಬಡ್ಡಿ, ಖೋಖೋ, ಲೆಗ್ ಕ್ರಿಕೆಟ್,
8: ಓಕೆ.

0: ತಿಳಿಸ್ಕೊಡಿ. ಆಮೇಲೆ ಇನ್ನೇನೇನು ಇಂಟ್ರೆಸ್ಟ್ ಇದೆ ತಮಗೆ
1: ಬಿಟ್ಟರೆ? ಇನ್ನು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತಾನು ಇದೆ,
0: ಆಸಕ್ತಿ ಇದೆ. ಅಲ್ಲೆಲ್ಲ ತರಬೇತಿಗಳಿದಾವ ನಿಮ್ಮ ತಾಲೂಕಲ್ಲಿ? ಕಲಿಸ್ತಾರೆ?
1: ಈಗ ಸದ್ಯಕ್ಕಿಲ್ಲ, ನಮ್ಮ ಕ್ಲಾಸ್ ಅಲ್ಲ ಇದೆ.
0: ನಿಮ್ ಕ್ಲಾಸ್ ಸ್ಕೂಲ್ ಅಲ್ಲಿ ಕಲಿಸ್ತಾರೆ.
1: ಅದಕ್ಕಿನ್ನ ಸ್ಟ್ರಾಂಗ್ ಆಗಿ ನಾವು ಹೊಡೆದ್ರೆ ಒಬ್ಬ ವ್ಯಕ್ತಿ ಅಲ್ಲಾಡೋಗ್ಬೇಕು, ಅಷ್ಟು ಪವರ್ ಇದೆ.
0: ಸದ್ಯ ನಾನ್ ಗಟ್ಟಿಯಾಗಿ ಕುತ್ಕೋತೀನಿ, ಈಗ ನನ್ನ ಚೇರ್ ಭದ್ರ ಮಾಡ್ಕೊಂಡು ಕುತ್ಕೋತೀನಿ. ಓಕೆ,
1: ಇಲ್ಲ ಹಂಗೇನಿಲ್ಲ.
0: ಮತ್ತೆ ಬೇರೆ ಈ ಆರ್ಟ್ಸ್ ಕಡೆ ಅಂದ್ರೆ ಹಾಡೋದು, ಡಾನ್ಸ್ ಮಾಡೋದು, ಆಕ್ಟಿಂಗು, ಅದ್ರ ಬಗ್ಗೆ ಆಸಕ್ತಿ ಇದೆಯಾ?
1: ಸಿಂಗಿಂಗ್, ಆಕ್ಟಿಂಗ್ ಇದೆ.
0: ಸಿಂಗಿಂಗ್ ಹಾಡಾಡ್ತೀರಾ? ಒಂದು ಬ್ರೇಕ್ ತಗೋತೀನಿ. ಓಕೆ, ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನಿಮ್ಮ ಕಂಠ ಸರಿ ಮಾಡಿಕೊಂಡು ನಮಗೆಲ್ಲ ಒಂದು ಹಾಡು ಕೇಳ್ತಿರಂತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕಾಶ್ಮೀರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ನಲ್ಲಿ ನಮ್ಮ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪ್ರಣವ್ ಲೋಕೇಶ್ ಅವರು ನಮ್ಮ ಜೊತೆಯಾಗಿ ಮಾತನಾಡ್ತಾ ಇದ್ರು. ಪ್ರಣವ್, ನಿಮ್ಗೆ ನಿಮ್ಮ ಮಾತನ್ನ ಕೇಳಿ ತುಂಬಾ ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ, ಹಾಗೂ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶವನ್ನ ಕಳಿಸಿ ನಿನ್ನ ಮಾತು ನಿನ್ನ ಸಾಧನೆ ಎಲ್ಲವನ್ನು ಕೂಡ ಮೆಚ್ಚಿಕೊಂಡು ಕೊಂಡಾಡಿದ್ದಾರೆ. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ, ಅನುಭವದ ನುಡಿಗಳನ್ನ ಆಡ್ತಿದ್ದಾನೆ ಅಂತ ನೀನು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಅದರ ಜೊತೆ ಜೊತೆಗೆ ಇಷ್ಟು ದಿನಗಳ ಕಾಲ ತಾವೇನು ಹೇಳಿದಿ ಒಂದು ಪಾಯಿಂಟ್ ಮಿಸ್ ಆಯಿತು, ಅವತ್ತು ನನಗೆ ಕಿಚ್ಚ ಹಚ್ಚಿತು, ಅವರಂತೆಯೇ ನಾನಾಗಬೇಕು, ನನ್ನ ಸಹಪಾಠಿಗಳೇನಿದ್ದಾರೆ ಟ್ರೈನಿಂಗ್ ಸೆಂಟರ್ನಲ್ಲಿ ಅವ್ರ ಥರನ ನಾನು ಕೂಡ ಮೆಡಲ್ ತೊಗೋಬೇಕು, ವಿದೇಶಕ್ಕೆ ಹೋಗಬೇಕು ಅಂಥೇಳಿ ಇವತ್ತು ಆ ಕನಸು ನನಸಾಗಿದೆ. ನೀವು ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಈ ಜರ್ನಿಯಲ್ಲಿ ಸಹಕರಿಸಿದವ್ರಿಗೆ ಅಥವಾ ನಿಮ್ಮ ಜರ್ನಿಯನ್ನು ಹಿಂತಿರುಗಿ ನೋಡಿದಾಗ ನೀವು ಹೇಳೋಕೆ ಬಯಸಂತಹ ಕೊನೆಯ ಒಂದು ನಿಮಿಷದ ಒಳಗೆ ಮುಗಿಸಬಹುದಾದ ಮಾತುಗಳು?
1: ನನಗೆ ಎಲ್ಲದ ತಗೊಂಡೋಗಿರ್ಬೋದು, ಯಾವುದೇ ಸ್ಪೋರ್ಟ್ಸ್ ಎಜುಕೇಷನ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದವ್ರಿಗೆ ಕೊನೆಯದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಶ್ರೀಧರ್ ಅಂಕಲ್ ಕುಮಾರ್ ಹಾಸ್ಪಿಟಲ್ ತಿಪಟೂರು, ಮತ್ತು ದೀಕ್ಷಾ ಸ್ಕೂಲ್ ಟೀಮ್, ನಮ್ಮ ಟೀಚರ್ಸು ದೀಕ್ಷಾ, ನವೀನ್ ಸರ್, ಗೀತಾ ಮ್ಯಾಮು, ಮತ್ತು ನನ್ನ ಮೇನ್ ಜಯಮೂರ್ತಿ ತಗೊಂಡು ವಿನಯ್ ಸರ್ರು, ಜೊತೆಗೆ ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ, ಅಜ್ಜಿ ತಾತ, ತಂದೆ ತಾಯಿ, ಮತ್ತು ನನಗೆ ಒಂದು ರಿಪ್ಲೈ ಮೆಸೇಜ್ ಕಳಿಸಿದ್ರಲ್ಲ
0: ಎಲ್ಲ ಕೇಳಿ ಅವ್ರಿಗೆ,
1: ಅವ್ರಿಗೆ, ಮತ್ತೆ ಕೊನೆಯದಾಗಿ ಆಕಾಶವಾಣಿ ಟೀಮ್ಗೆ ನನಗೆ ಇಲ್ಲಿ ಬಂದು ನನ್ನ ಅನುಭವ ಅಥವಾ ನನ್ನ ಸಾಧನೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಾವು
1: ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ಗೂ
0: ಬೇಡ, ಯಾಕಂದ್ರೆ ಇದು ನಮ್ಮ ಡ್ಯೂಟಿ. ಸೊ ನಿಮ್ಮಂತಹ ಪ್ರತಿಭೆಗಳು ನಾಡಿನಾದ್ಯಂತ ಇದ್ದಾರೆ, ಅವ್ರನ್ನ ಗುರುತಿಸಿ ಕರೆತಂದು ಪ್ರೋಗ್ರಾಮ್ ಮಾಡೋದಕ್ಕೆ ಕೂಡ ಈ ಒಂದು ಅವರ್ ಫಿಕ್ಸ್ ಆಗಿದೆ. ಸೊ ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ಮ ತಂದೆ ಹೇಗಿದ್ದಾರೆ ಅನ್ನೋದನ್ನ ನಾವು ಅವಾಗಿಂದ ನೋಡ್ತಾನೆ ಇದ್ದೀವಿ ಲೋಕೇಶ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಮಗನನ್ನ ಸ್ಟುಡಿಯೋ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಸಂಜೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳ ಮೇಲೆ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30 ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಗೆಳೆಯ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ಮಣಿಕಂಠ್ ಕದ್ರಿಯವರ ಸಂಗೀತದಲ್ಲಿ ಕೇಳಿ ಪೃಥ್ವಿ ಚಿತ್ರದ ಗೀತೆ. ಗಾಯಕರು ಕುನಾಲ್ ಗಾಂಜಾವಾಲಾ ಹಾಗೂ ಹಂಸಿಕಾ ಅಯ್ಯರ್.

ಮುಂದಿನ ಗೀತೆಯನ್ನು ಕೇಳಿ. ನರೇಶ್ ಅಯ್ಯರ್ ಹಾಗೂ ಚಿತ್ರ ಅವರು ಹಾಡಿರುವ ಹುಡುಗಾಟ ಚಿತ್ರದ ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶನ ಜೆಸ್ಸಿ ಗಿಫ್ಟ್ ಅವರದು.

ಧನ್ಯವಾದಗಳನ್ನು. ಮುಂದಿನ ಗೀತೆಯನ್ನು ಕೇಳಿ. ರಾಧೇಶ್ಯಾಮ್ ಚಿತ್ರದಿಂದ ಗಾಯಕರು ಸೂರಜ್ ಸಂತೋಷ್, ಧನಂಜಯ ರಂಜನ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಜಸ್ಟಿನ್ ಪ್ರಭಾಕರನ್.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಹೇಗೆ ಎತ್ತ ಕುರಿತು ಒಂದು ಅವಲೋಕನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ ಹಾಗೂ ಪಾರ್ವತಿ ಬಿರಾದಾರ್. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ವೆಂಕಟೇಶ್ ಹೂಗಾರ್.
1: ಆತ್ಮೀಯ ಯುವ ಸ್ನೇಹಿತರೆ, ಇವತ್ತು ಯುವ ಸಮುದಾಯದಲ್ಲಿ ಈ ಸಾಮಾಜಿಕ ಪ್ರಜ್ಞೆ ಕಡಿಮೆಯಾಗ್ತಿದೆ ಅಥವಾ ಸಾಮಾಜಿಕ ಪ್ರಜ್ಞೆಯ ಕೊರತೆ ಹೇಗೆ, ಅದು ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಅವಲೋಕನ ಮಾಡುವಂಥ ಸಂದರ್ಭ. ಈ ಬಗ್ಗೆ ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಲಿಕ್ಕೆ ಮಲಿಯಾಬಾದ್ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕಿಯಾದಂಥ ಪಾರ್ವತಿ ಬಿರಾದಾರ್ ಮೇಡಮ್ ಅವರಿದ್ದಾರೆ. ಹಾಗೆಯೇ ಉಡುಮ್ಗಲ್ ಖಾನಾಪುರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದಂಥ ಶಿವಲೀಲಾ ಮೇಡಮ್ ಅವರಿದ್ದಾರೆ. ಮೇಡಮ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ.
1: ಈಗ ಯುವ ಜನಾಂಗವನ್ನೇ ನಾವು ಕೋಟ್ ಮಾಡೋದಾದರೆ, ಈ ಸಾಮಾಜಿಕ ಪ್ರಜ್ಞೆ ಅನ್ನುವಂಥದ್ದು ಸಮಾಜದಲ್ಲಿ ಅರಿವು ಮೂಡಿಸುವಂಥ ಒಂದು ಪ್ರಯತ್ನ, ಅಥವಾ ನನ್ನ ಹೊಣೆಗಾರಿಕೆ ಏನು ಅನ್ನುವಂಥದ್ದು, ಅಥವಾ ನನ್ನ ಜವಾಬ್ದಾರಿ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ನಮ್ಮ ಯುವ ಜನಾಂಗದಲ್ಲಿ ಈಗ ಬರಬೇಕಾಗಿದೆ ಅನ್ನುವಂಥದ್ದು ನನಗದ್ರ ಅನ್ನಿಸ್ತದೆ. ಯಾರಿಗೋ ಏನಾಗಿದೆ ಅದು ನನಗಾಗಿಲ್ಲ ಅನ್ನುವಂಥ ಮನಸ್ಥಿತಿ ಜಾಸ್ತಿ ಆಗ್ತಿದೆ. ಇದು ಎಲ್ಲೋ ಒಂದು ಕಡೆ ವೈಯಕ್ತಿಕ ಆಗುವಂಥ ಪರಿಸ್ಥಿತಿಗಳು ಆಗಿದ್ದಾವೆ. ನಾನು ನನ್ನದು ಅಂತ ಮಾತ್ರ ಮಾಡ್ತಿದ್ದೀವಿ, ನಾವು ನಮ್ಮವರು ಅನ್ನುವಂಥ ಪ್ರಜ್ಞೆ ಕಡಿಮೆ ಆಗ್ತಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಬಗ್ಗೆ ನಾವು ಮಾತನಾಡೋದಾದರೆ, ಈ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಎಲ್ಲಿಂದ ಆರಂಭ ಆಗಬೇಕು ಅನ್ನೋದನ್ನು ನೀವು ಹೇಳ್ತೀರಿ?
2: ಸರ್, ಖಂಡಿತ. ಮೊದಲೇದಾಗಿ ಸಾಮಾಜಿಕ ಪ್ರಜ್ಞೆ ಅಥವಾ ಅತ್ಯುತ್ತಮ ಸಮಾಜ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ತಾನು ತನ್ನಗೋಸ್ಕರ ಸ್ವಾರ್ಥಕ್ಕಾಗಿ ಅಂಥ ಮನೋಭಾವನೆಯನ್ನು ಬಿಟ್ಟು ನನ್ನ ದೇಶ ನಮ್ಮವರಿಗಾಗಿ ನನ್ನ ದೇಶದ ಏಳಿಗೆಗಾಗಿ ಅಂಥ ವಿಶಾಲ ಕ್ಷೇತ್ರವನ್ನು ಹೊಂದಿ ಕಾಣುವ ದೃಷ್ಟಿಯನ್ನು ಉಳ್ಳ ವ್ಯಕ್ತಿಗಳ ಸಮೂಹವನ್ನೇ ನಾವು ಅತ್ಯುತ್ತಮ ಸಮಾಜ ಅಂತ ಹೇಳ್ತೀವಿ. ಸಮಾಜ ಅಂದಾಗ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಸಾಕಷ್ಟು ಇದೆ. ಸೊ ಇಲ್ಲಿ ಯುವಕರು ಅಂದಾಗ, ಈ ಎರಡನೇದಕ್ಕೆ ಬಂದರೆ ಯುವಕರು ಅಂತ ಬಂದಾಗ, ಯುವಕರು ಅಂದರೆ ಅಕ್ಷರಸ್ಥರು ಇದ್ದಾರೆ,
1: ಅನಕ್ಷರಸ್ಥರು ಇದ್ದಾರೆ.
2: ಒಂದು ವಿಷಯದ ಏನು ಅಂದರೆ, ನಮ್ಮ ದೇಶದಲ್ಲಿ ಅಕ್ಷರಸ್ಥರು ಅಂತಂದರೆ ಯಾರು? ಬರೀ ನನ್ನ ಹೆಸರು ಬರೆಯೋದಕ್ಕೆ ಬಂದರು, ಓದೋದಕ್ಕೆ ಬಂದರೆ ಅವ್ರನ್ನೆಲ್ಲ ಅಕ್ಷರಸ್ಥರು ಅಂತ ಹೇಳ್ಬಿಟ್ಟು ನಾವು ಪರಿಗಣನೆ ಮಾಡ್ತೀವಿ, ಅದು ತಪ್ಪಾಗುತ್ತೆ ಸರ್. ಅಕ್ಷರಸ್ಥರು ಅಂದಾಗ ಏನಾಗಿರೋದು, ಅವನು ವಿದ್ಯಾವಂತನಾಗಿದ್ದು ಒಳ್ಳೆಯದು ಕೆಟ್ಟದ್ದು ವೈಜ್ಞಾನಿಕ ಮನೋಭಾವನವನ್ನು ಹೊಂದಿದ್ದು ದೇಶದ ಅಭಿವೃದ್ಧಿಗಾಗಿ ತನ್ನ ಪಾತ್ರವನ್ನು ತಿಳ್ಕೊಂಡವನು ಮಾತ್ರ ನಿಜವಾದ ಅಕ್ಷರಸ್ಥ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಯುವಕರ ಪಾತ್ರನೇ ಬಹಳ ಆಗಿದೆ ಸರ್. ಅವ ಬಡವನಿರಲಿ ಬಲಿದವನಾಗಿರಲಿ, ಸೊ ನಾನು ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಸರ್. ದೇಶದ ಏಳಿಗೆ ನಾನೇನು ಒಳ್ಳೇದು ಮಾಡೋಕ್ಕಾಗದೇ ಇದ್ರು ಕೆಟ್ಟದನ್ನಂತೂ ಮೊದಲು ಮಾಡಬಾರ್ದು ಅನ್ನೋದಿರ್ಬೇಕು ಸರ್. ನಾವು ಬೆಳೆಸ್ತಕ್ಕಂಥ ನಾವು ವಿದ್ಯಾರ್ಥಿಗಳನ್ನು ಬೆಳೆಸುವ ಹಾದಿನೇ ಆಗಿದೆ ಸರ್. ಒಬ್ಬ ಪಾಲಕರು ಮತ್ತು ಶಿಕ್ಷಕರು ಯಾವ ರೀತಿಯಲ್ಲಿ ಬೆಳೆಸ್ಬೇಕಂದ್ರೆ, ನಮ್ಮ ಮಗು ಹಂಗಾಗಬೇಕು ಹೀಗಾಗಬೇಕು ಅನ್ನೋದಕ್ಕಿಂತ ಒಳ್ಳೆ ಪ್ರಜೆ ಆದರೆ ಸಾಕು ಅಂತಲೇ ಬೆಳೆಸಿದಾಗ, ಆ ಒಳ್ಳೆ ಪ್ರಜೆ ಅಂತಂದ್ರೇನು, ದೇಶದ ಏಳಿಗೆಗಂತೂ ಒತ್ತು ಕೊಟ್ಟೆ ಕೊಡ್ತಾನೆ. ಸಾಮಾಜಿಕ ಪ್ರಜ್ಞೆ ಅಂತೂ ಹೊತ್ತ ಹೊಂದೇ ಹೊಂದಿರ್ತಾನೆ ಅಂತ ಹೇಳ್ಬೋದು. ನಾವು ಈ ಒಂದು 20 ವರ್ಷಗಳ ಹಿಂದೆ ನೋಡಿದಾಗ ಆಗಿನ ಯುವಕರು ಈಗಿನ ಯುವಕರು ಡಿಫ್ರೆನ್ಸ್ ಇದೆ ಸರ್. ಅದಕ್ಕಿಂತ ಮುಂಚೆ ನಾವು ಸ್ವತಂತ್ರ ಪೂರ್ವದಲ್ಲಿ ಅಲ್ಲಿ ಯುವಕರು ಹೇಗಿದ್ರು ಸರ್, ನಾವು ದೇಶಕ್ಕಾಗಿ ನಾವು ಪ್ರಾಣವನ್ನೇ ಕೊಡ್ತೀವಿ ಅನ್ನೋರು ಇದ್ದಾರೆ. ಆದರೆ ಈಗಿನವರು ದೇಶಕ್ಕಾಗಿ ಅನ್ನೋದಿಲ್ಲ, ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಇದ್ದಾರೆ. ನಾನು ನನ್ನ ಕುಟುಂಬ ಇಷ್ಟನ್ನು ಮಾತ್ರ ನೋಡ್ತಾ ಇದ್ದಾರೆ, ವಿನಃ ನಮ್ಮ ದೇಶಕ್ಕಾಗಿ ನಾನು ಏನು ಮಾಡಿದೆ ಅಂತಕ್ಕಂಥದ್ದು ಕಾಣಿಸ್ತಾ
1: ಇದೆ. ಈಗ ವಿಶೇಷವಾಗಿ ಯುವ ಜನಾಂಗ ಅಂತ ಬಂದಾಗ ಅವರಲ್ಲಿ ಪ್ರಜ್ಞೆ ತಿಳುವಳಿಕೆ ಎಲ್ಲೋ ಒಂದು ಕಡೆ ಅದು ಓದಿನಿಂದ ಬಂದಿರಬೇಕಾಗಿತ್ತು, ಅಥವಾ ನಾವು ಸಮಾಜಮುಖಿಯಾಗಿ ತೊಡಗಿಸಿಕೊಂಡಾಗ ಬರಬೇಕಾಗಿತ್ತು. ಅದೆಲ್ಲೋ ಒಂದು ಕಡೆ ಇತ್ತೀಚೆಗೆ ಆ ಪ್ರಜ್ಞೆ ಕಡಿಮೆ ಆಗ್ತದೆ, ಆ ಪ್ರಜ್ಞೆ ಏನಾಗ್ತದೆ, ದಾರಿ ತಪ್ಪುವಂಥ ಪ್ರಜ್ಞೆಗಳು ಅತಿಯಾಗಿ ಆಗ್ತಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಿದ್ದೀವಿ. ಸೊ ಹಾಗಾಗಿ ಮೇಡಮ್, ಸಾಮಾಜಿಕ ಪ್ರಜ್ಞೆ ಅಂತ ಮೂಡಿಸಬೇಕು ಅಂತಂದರೆ ಅದು ಎಲ್ಲಿಂದ ಆರಂಭ ಆಗಬೇಕು ಅಂತ ಹೇಳೋದಾದರೆ,
3: ಮೊಟ್ಟ ಮೊದಲನೇದಾಗಿ ಅದು ಮನೆಯಿಂದನೇ ಪ್ರಾರಂಭ ಆಗಬೇಕಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೇಳೋದಾದರೆ ನಮ್ಮ ತಂದೆಯವರೆಲ್ಲ ಹೇಳೋರು, ನಮ್ಮ ಸಮಾಜ ಹೆಂಗದಪ್ಪ ಅಂತಂದರೆ, ಸ್ವಾಮಿ ವಿವೇಕಾನಂದ ಹುಟ್ಟಲಿ ಪಕ್ಕದ ಮನೇಲಿರಲಿ ಅಂತಾರೆ, ನಮಗೆ ಬೇಡ, ನಮಗೆ ಬೇಡ. ನಮ್ಮ ಮನೇಲಿ ಆ ರೀತಿ ಯಾವುದೇ ತ್ಯಾಗ ಆಗಲಿ, ಬಲಿದಾನ ಆಗಲಿ, ದೇಶ ಸೇವೆ ಆಗಲಿ, ದೇಶ ಉದ್ಧಾರ ಮಾಡ್ತೀನಿ ಅಂತ ಅಡ್ಡಾಡಾಗದಾಗಲಿ, ಇದು ಯಾವುದು ನಮಗೆ ಬೇಡ. ಬಟ್ ನಮ್ಮ ದೇಶ ಉದ್ಧಾರ ಆಗಬೇಕು, ಆ ಪಕ್ಕದ ಮನೆ

0: ಇರ್ಲಿ ಮ್ಯಾಮ್, ನನ್ನ ಮಗ ಚೆನ್ನಾಗಿರ್ಲಿ, ಸೇಫ್ಟಿ ಆಗಿರಲಿ, ಅವ್ನು ಯಾವುದೇ ತೊಂದರೆ ಆಗೋದು ಬೇಡ, ಅವ್ನು ಮಿಲ್ಟ್ರಿಗೆ ಹೋಗೋದು ಬೇಡ, ಆಮೇಲೆ ಒಂದು ರಾಜಕೀಯವಾಗಿ ಹೋಗೋದು ಬೇಡ, ಒಟ್ಟು ಯಾವುದೋ ಒಂದು ರಿಸ್ಕಿ ಕೆಲಸ ನನ್ನ ಮಗನಿಗೆ ಬೇಡ. ಪಕ್ಕದ ಮನೆ ಮಗ ಹೋಗಲಿ, ಅವ್ನಿಗೆ ಹುರಿದುಂಬಿಸ್ತೀವಿ, ಪ್ರೋತ್ಸಾಹ ಕೊಡ್ತೀವಿ, ಅವರು ಹಂಗೆ ಅನ್ಕೊಂತಾರೆ ಅವ್ರ ಪಕ್ಕದ ಮನೆ ಇರಲಿ ಅಂತ. ಅದು ಏನದ, ಅದು ಪ್ರಾರಂಭ ಆಗೋದು ಏನಿದೆಲ್ಲ ಮನೆಯಿಂದನೇ ಪ್ರಾರಂಭ ಆಗಬೇಕು. ಆ ಮನೆಯಲ್ಲಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿರ್ಬೋದು ಅಥವಾ ನಮ್ಮ ಸಂಬಂಧಿಕರಿರ್ಬೋದು, ಒಬ್ರು ಒಂದು ಕಡೆ ಹೋಗ್ತಾ ಇದಾರೆ ಅಂದ್ರೆ ಮಿಲ್ಟ್ರಿ ಕಳಿಸ್ತೀನಿ ನನ್ನ ಮಗನ ಅಂದ್ರೆ ಇಲ್ಲಿ ಬಿಡಪ್ಪ, ಇರತೊಬ್ಬತ್ತ ಮಗ, ಯಾಕೆ ಕಳಿಸ್ತಿದ್ದಿ ಅಂದ್ರೆ ಹೋಗ್ಲಿ, ಯಾರನ್ನ ಬೇರೆಯವ್ರು ಹೋಗ್ಲಿ, ಅಲ್ಲಿ ಹೋದವರೆಲ್ಲ ಬಲಿದಾನ ಕೊಟ್ಟು
1: ಇಲ್ಲ,
0: ಬಟ್ ನಮಗೂ ಒಂದು ದೇಶಕ್ಕೊಂದು ಸೇವೆ ಅಂತ ಅನ್ನೋದನ್ನ ಮಾಡಬೇಕು, ದೇಶಕ್ಕೆ ಏನಾದ್ರು ಮಾಡಬೇಕು. ಎಲ್ಲರೂ ಥಿಂಕ್ ಮಾಡೋದೇನಂದ್ರೆ ದೇಶ ನಮ್ಗೇನ್ ಮಾಡ್ತಂದ್ರೆ ಈ ಸಲ ಗೌರ್ಮೆಂಟ್ ಬಂತು ನಮ್ಗೇನ್ ಕೊಡ್ತು, ನಮ್ಗೇನ್ ಮಾಡ್ತು, ಬಡವ್ರನ್ನೇನು ನೋಡ್ಲೇ ಇಲ್ಲ, ಮಧ್ಯಮ ವರ್ಗದವ್ರು ನೋಡ್ಲೇ ಇಲ್ಲ, ಹೋಗ್ಲಿಪ್ಪ ಅವ್ರು ಮಾಡಿಲ್ಲ, ನಾವಾದ್ರೂ ಏನಾದ್ರೂ ಮಾಡೋಣ, ನಮ್ಮಿಂದ ಏನು ಸಾಧ್ಯ ಆಗ್ತದೆ. ಅದನ್ನ ನಾವು ಮಕ್ಕಳ ಕುಂತಾಗ ಆ ರೀತಿ ಟೀಕೆ ಮಾಡಿದಾಗ ಮಗು ಮೇಲೆ ಪ್ರಭಾವ ಬೀರ್ತದ, ಅಂದ್ರೆ ದೇಶ ಎಲ್ಲ ಸೆಕೆಂಡ್ರಿ, ಅದು ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು, ನಮಗ್ ಲಾಭ ಬಂತ ಮುಗೀತು, ದೇಶ ಏನಾದ್ರೂ ಆಗ್ಲಿ ಯಾರಾದ್ರೂ ನೋಡ್ಕೊಂತಾರ, ಅದರಲ್ಲ ರಾಜಕೀಯ ವ್ಯಕ್ತಿಗಳು, ಅವರೇ ಮಾಡ್ಲಿ ಇನ್ನೊಬ್ಬರೇ ಮಾಡ್ಲಿ, ನಮ್ಮನೆ ಮುಂದಿನ ರೋಡ್ ಕ್ಲೀನ್ ಮಾಡ್ಕೊಂಡ್ರೆ ಬೇಕಾದಷ್ಟು ಆಗುತ್ತೆ. ಮುನ್ಸಿಪಾಲಿಟಿ ಅವ್ರು ಬಂದೇ ಮಾಡ್ಬೇಕು ಅಂತ ಅಂದಾಗ ಅದ್ ನಾವೇನತ್ತೀವಿ, ಮುನ್ಸಿಪಾಲಿಟಿ ಅವ್ರು ಬಂದಿಲ್ಲ ರೋಡ್ ಕ್ಲೀನ್ ಆಗಿಲ್ಲ, ಕಾನ್ಸೆಪ್ಟ್ ರಾಂಗ್. ಇಲ್ಲಪ್ಪ ನಮ್ಮನೆ ಮುಂದೆ ರೋಡ್ ಅದ, ನನ್ನ ರೋಡ್ ಸ್ವಚ್ಛ ಇಡೋಣ, ನನ್ನ ಬೀದಿಲಿ ಗಿಡ ಮರಗಳನ್ನ ಹಚ್ಚೋಣ, ನನ್ನ ಬೀದಿನ ನೀಟ್ ಮಾಡ್ಕೊಳ್ಳೋಣ, ಅಥವಾ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಸಾಮಾಜಿಕ ಪ್ರಜ್ಞೆ ಮೂಡಿಸೋಣ ಅಂತನ್ನೋದನ್ನ ನಾವು ಮನೆಯಲ್ಲಿ ದಿನನಿತ್ಯವಾಗಿ ಮಾತಾಡ್ತಾ ಇದ್ರೆ ಈ ಮನೆಯಲ್ಲಿ ಆಡ್ತಕ್ಕಂಥದ್ದು ನಮ್ಮ ಮಕ್ಕಳ ಮನದಲ್ಲಿ ಮೂಡ್ತದ, ಅಲ್ಲಿಂದ ಏನಾಗುತ್ತೆ ಅದು ಸಮಾಜಕ್ಕೆ, ಶಾಲೆಗೆ ತಗೊಂಡೋಗ್ತದೆ. ಶಾಲೆ ಅಂತ ಒಂದು ಸಣ್ಣ ಸಮಾಜ ಇದ್ದಂತೆ, ಅಲ್ಲಿ ಏನ ಹೋದಾಗ ನಮ್ಮ ಶಿಕ್ಷಕರು ಆದ್ರೂ ಕೂಡ ಏನು ನಾವು ಬಾಯಿ ಮತ್ತಿಂದ ಹೇಳ್ತೀವಿ ಹಿಂಗೆಲ್ಲ ಸಹಾಯ ಮಾಡ್ಬೇಕು, ಅದೇ ನಮ್ಗೆ ಇನ್ನೊಬ್ರು ಯಾರೋ ಬಂದು ಕೇಳ್ದಂಗ ಇಲ್ರಿ ನಮ್ಮ ಕೈಲಿ ಆಗೋದಿಲ್ರಿ, ನಾವು ಮಾಡೋದಿಲ್ರಿ. ಆ ಹುಡುಗರು ನೋಡ್ತಾರೆ ಟೀಚರ್ ಬೆಳಗ್ಗೆ ಕ್ಲಾಸಲ್ಲಿ ಏನಂತ ಹೇಳಿದ್ರು ಇನ್ನೊಬ್ರಿಗೆ ಪರೋಪಕಾರಂ ಇದಂ ಶರೀರಂ ಅಂತ ನಾವೇ ಇರ್ತೀವಿ ಅಲ್ಲಿ ಮಗು, ಬಟ್ ಅಲ್ಲಿ ಹೋದಾಗ ಏನಾಯ್ತು ಆ ಮಗು ಟೀಚರೇ ಮಾಡ್ತಾ ಇಲ್ಲ, ಮಗು ಕೇಳೋದಿಲ್ಲ, ನೋಡಿ ತಿಳಿತಕ್ಕಂಥದ್ದು 80% ಆದ್ರೆ ಕೇಳಿ ತಿಳಿತಕ್ಕಂಥ ಮಕ್ಕಳು ಮೇಡಮ್ ಹೇಳ್ದಂಗ ಸಾತ್ವಿಕ ಗುಣ ಇರ್ತಕ್ಕಂಥ ಮಕ್ಕಳು. ನಮ್ಮಲ್ಲಿ ರಾಜಸಿಕ ತಾಮಸಿಕರೇ ಜಾಸ್ತಿ, ದೊಡ್ಡ ಬಾಗ್ಲಿಗೆ ಜಾಸ್ತಿ ಜನ ಹೋಗ್ತಾರೆ, ದೇವಸ್ಥಾನದ ಬಾಗ್ಲು
1: ಸಣ್ಣದಿರ್ತದೆ.
0: ಯಾರಿಗೆ ವಿನಯ ಇರ್ತದೋ ಎಲ್ಲಿ ಮನೆಯಲ್ಲಿ ಆ ವಾತಾವರಣ ಇರ್ತೋ ಅಥವಾ ಪರಿಸರದಲ್ಲಿ ಆ ವಾತಾವರಣ, ಹೇಳ್ತಾರಲ್ಲ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ, ನುಡಿದಂತೆ ನಡೆದವರು ಸಿಗೋದು ಬಹಳ ಕಠಿಣ ಆಗ್ಬಿಟ್ಟದ್ರಿ. ಹಂಗಾಗಿ ಮನೆಯಿಂದನೇ ಪ್ರಾರಂಭ ಆಗಿ ಅದು ಶಾಲೆಯಲ್ಲಿ ಬಂದಾಗ ನೆಕ್ಸ್ಟ್ ಅದು ಸಮಾಜಕ್ಕೆ ಆಟೋಮೆಟಿಕ್ಲಿ ಬಂದೇ ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಖಂಡಿತ, ಯಾಕೆಂತಂದ್ರೆ ನಿಮ್ಮ ಮಾತು ಅನುರೋಧಿಸಿ ಹೇಳೋದಾದ್ರೆ ನಾವು ಅವರೇ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ನಾವು ಪಾಲಕರಾದಂಥವ್ರು ಸಣ್ಣಗಿಂದ ಹೇಳ್ಕೊತ ಬಂದಿರೋದ್ರಿಂದ ಯುವಕರಾದ ತಕ್ಷಣ ಅವರು ಸಮಾಜ ಅಂದ್ರೆ ಏನು ಗೊತ್ತಿಲ್ಲ, ಸಮಾಜಮುಖಿ ಸೇವೆ ಅಂದ್ರೆ ಏನು ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ 1 ರೂಪಾಯಿ ಯಾರಾದರೂ ನಿರ್ಗತಿಕರು ಬಂದರೆ 1 ರೂಪಾಯಿ ಕೊಡಬೇಕು ಅಂದ್ರೆ ಏ ದುಡ್ಕೊಂಡು ತಿನ್ನಕ್ಕೆ ಏನು ದಾಡಿ ಆಗಿದೆ ಅಂತ, ಅವನ ಸಮಸ್ಯೆ ಏನಿರ್ತದೆ ಗೊತ್ತಿಲ್ಲ, ಅವ್ರ ಬದುಕು ಹೇಗಿದೆ ಗೊತ್ತಿಲ್ಲ. ಆ ಥರದ ಪ್ರಜ್ಞೆಯನ್ನು ಮೂಡಿಸೋದಕ್ಕಿಂತ ನನ್ನಿಂದ ಆಗದೇ ಇದ್ದರೂ ಪರವಾಗಿಲ್ಲ, ಹೇಳಿಸೋದು ಬೇಡ ಅನ್ನುವಂಥದ್ದು. ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಅಥವಾ ಅವನದೇ ಆದಂಥ ವ್ಯಕ್ತಿತ್ವ ಇರ್ತದೆ, ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡುವಂಥ ಕೆಲಸಗಳು, ಸಣ್ಣ ಸಣ್ಣ ಕೆಲಸಗಳು ಮನೆಯಿಂದ ಆರಂಭ ಆಗಬೇಕು ನೀವು ಹೇಳಿದಂಗೆ ಅಂತ ಅನಿಸ್ತದೆ. ಪಾರ್ವತಿ ಮೇಡಮ್, ಇದು ನೀವು ಹೇಳೋದಾದರೆ ಈ ಯುವಕರು ಇವತ್ತು ಎಲ್ಲೋ ಒಂದು ಕಡೆ ಏನೋ ಒಂದು ಯಾವುದೋ ಒಂದು ವಿಷಯ ಬಂತು ಅಂದಾಕ್ಷಣ ಸಡನ್ನಾಗಿ ಆರೋಪ ಮಾಡುವಂಥದ್ದು, ಸಡನ್ನಾಗಿ ಅದನ್ನು ರಿಯಾಕ್ಟ್ ಮಾಡುವಂಥದ್ದು ಇದೆಯಲ್ಲ, ಎಲ್ಲ ಒಂದು ಕಡೆ ನಮ್ಮ ಯುವ ಜನಾಂಗ ಆ ನಿಟ್ಟಿನಲ್ಲಿ ವಿಶಾಲತೆಯಿಂದ ದೃಷ್ಟಿಕೋನದಿಂದ ನೋಡ್ತಿಲ್ಲ ಏನೋ ಅಂತ ಅನಿಸ್ತದೆ. ನೀವು ಏನು ಹೇಳ್ತೀರಿ?
2: ನಿಜ ಸರ್, ಇದಕ್ಕೆಲ್ಲ ಕಾರಣ ಕೆಲವೊಂದು ಮೀಡಿಯಾಗಳು ಅಂತಲೇ ಹೇಳ್ತೀನಿ, ಜೊತೆಗೆ ಸಿನಿಮಾ ಅಂತಲೇ ಹೇಳ್ತೀನಿ. ಸಿನಿಮಾದಲ್ಲಿ ಯಾವ ರೀತಿ ಇದೆ ಅಂತಂದರೆ ವಿಲನೇ ಹೀರೋ ಅನ್ನೋ ರೀತಿಯಲ್ಲಿ ಇದೆ. ಸೊ ಅದರ ಪ್ರಭಾವ ಕೂಡ ನಮ್ಮ ಇತ್ತೀಚಿನ ಯುವಕರಲ್ಲೂ ಕೂಡ ಕಾಣಿಸ್ತಾ ಇದೆ. ಅವ್ರು ಹೇಗೆ ಕಟಿಂಗ್ ಮಾಡ್ತಾರೆ ನಾವು ಹಾಗೆ ಕಟಿಂಗು, ಅವ್ರು ಹೇಗೆ ಮಾತಾಡ್ತಾರೆ ನಾವು ಅದೇ ಸ್ಟೈಲ್ ಮಾತಾಡೋದು, ಯಾಕೆ ಬಿಕಾಸ್ ಹೀರೋ, ಅವ್ರು ಹೀರೋ, ಸೊ ನಾನು ಹೀರೋ, ಅವ್ ಅಲ್ಲಿ ಇರೋದ್ರೆ ನಮ್ಮೂರಿಗೆ ನಾನೇ ಹೀರೋ ಅನ್ನೋ ಒಂದು ಪ್ರಭಾವ ಏನಾಗಿದೆ ನಮ್ಮ ಯುವಕರಲ್ಲಿ ಮುಂದೆ. ವಿಶಾಲ ಮನೋಭಾವನೆ ಯಾವಾಗ ಬರುತ್ತೆ, ನೈತಿಕ ಶಿಕ್ಷಣವನ್ನ ಪಡೆದುಕೊಂಡಾಗ. ನಾ ಹೇಳಿದಾಗ್ಲ ಅಕ್ಷರಸ್ಥರಾಗಿರ್ಬೇಕು ಅಂತ, ಯುವಕರು ಅಕ್ಷರಸ್ಥರಾಗಿರ್ಬೇಕು. ನಮ್ಮಲ್ಲಿ ಕೊಡ್ತಾ ಇದ್ದಾರೆ ಉಚಿತ ಶಿಕ್ಷಣ ಸಾಕಷ್ಟು ಇದೆ, ಹೌದಾ, ಕಾಲೇಜ್ವರೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ, ಎಷ್ಟು ಬಳಕೆ ಆಗ್ತಾ ಇದೆ,
1: ಎಷ್ಟು ಜನ ಓದ್ಲಿಕ್ಕೆ
2: ಹೋಗ್ತಾ ಇದ್ದಾರೆ, ಎಷ್ಟು ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ತುಂಬಾನೇ ಕಡಿಮೆನೆ. ಹಾಗಾಗಿ ವಿಶಾಲ ಮನೋಭಾವವನ್ನು ಬೆಳಿಬೇಕು ಅಂದ್ರೆ ನೈತಿಕ ಮೌಲ್ಯವನ್ನ ಬಳಸ್ಕೊಂಡಿರ್ಬೇಕು, ಆಮೇಲೆ ವೈಜ್ಞಾನಿಕ ಮನೋಭಾವನ ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಅವ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ.
1: ಯಾಕೆಂತಂದ್ರೆ ಮನೆಯಲ್ಲಿ ಮಕ್ಕಳಿಗೆ ನೀನು ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಎಂಪ್ಲಾಯ್ ಆಗ್ತೀಯ, ಅಷ್ಟೇ ಬೆಳೆಸಿದೀವಿ ಮಕ್ಕಳನ್ನ. ಆದರೆ ನೀನು ಒಬ್ಬ ಒಳ್ಳೆ ರಾಜಕಾರಣಿ ಆಗ್ತೀಯ ಅಥವಾ ಒಬ್ಬ ಒಳ್ಳೆ ಸಮಾಜ ಸೇವಕ ಆಗ್ತೀಯ, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಯಾವತ್ತೂ ಹೇಳಲೇ ಇಲ್ಲ ಮಕ್ಕಳಿಗೆ. ಎಲ್ಲದಕ್ಕೂ ದುಡ್ಡು ದುಡ್ಡು ಅನ್ನೋ ಕಾರಣದಿಂದ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕೂಡ ನಾವು ಮಕ್ಕಳಿಗೆ ಸಮಾಜ ಅಂದ್ರೇನು, ಸಮಾಜದಲ್ಲಿ ಎಂತೆಂಥವರೆಲ್ಲ ಇದ್ದಾರಲ್ಲ ಅನ್ನುವಂಥದ್ದನ್ನು ಎಲ್ಲೂ ತಿಳಿಸ್ಕೊಡ್ತಿಲ್ಲ ಏನು ಅಂತ ಅನಿಸ್ತದೆ. ನಾವು ಹೆಂಗಾಗಿದ್ದೀವಿ ಅಂದರೆ ನಮಗಿಬ್ರು ನಾವಿಬ್ರು ಅಷ್ಟೇ. ನನ್ನ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರು ಹೆಂಗೆ ಹಿನ್ನೆಲೆ ಏನಿತ್ತು, ನಮ್ಮ ಅಣ್ಣ ತಮ್ಮರಿಂದ್ರೆ ಏನು ಮಾಡ್ತಾರೆ, ನಮ್ಮ ಮಾವನವ್ರು ಏನು ಮಾಡ್ತಾರೆ, ಆ ಥರದ ಸಂಬಂಧಗಳನ್ನು ಎಲ್ಲ ಒಂದು ಕಡೆ ಕಟ್ ಮಾಡ್ಕೊಳ್ತಾ, ಆ ಸಂಪರ್ಕಗಳನ್ನು ಕಡಿತ ಮಾಡ್ಕೊಳ್ತಾ ಹೊರಟಿದ್ದೀವಿ. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ವೈಶಾಲ್ಯತೆ ಬೆಳೀತಿಲ್ಲ. ಆಮೇಲೆ ಸಮಾಜ ಅಂದ್ರೇನು ಆ ಯುವಕರಿಗೆ ಗೊತ್ತಾಗ್ತಿಲ್ಲ ಅನ್ನುವಂಥದ್ದು. ಮಗುನ ಡಿಸ್ಟ್ರಾಕ್ಟ್ ಮಾಡಿದ್ದೀವಿ ಅಂತ ಅನಿಸ್ತದೆ, ಅವರಿಂದ ಅಂತರ ಕಾಪಾಡಿಕೊಂಡು ಈ ಥರ ಮಾಡ್ತಿದ್ದೀವಿ ಅಂತ ಅನಿಸ್ತದೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ಅಥವಾ ಮಕ್ಕಳಲ್ಲಿ ಈ ಥರದ ಮನಸ್ಥಿತಿಯನ್ನು ದೂರ ಮಾಡಲಿಕ್ಕೆ ಏನು ಮಾಡಬಹುದು ಅಂತ ಹೇಳ್ತೀರಿ ಮೇಡಮ್?
0: ಸರ್, ಮಕ್ಕಳಲ್ಲಿ ಈ ಮನೋಭಾವನೆ ಹೋಗಲಾಡಿಸ್ಬೇಕು ಅಂತಂದರೆ, ನಮ್ಮ ಮಗುವಿಗೆ ನಾವು ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಏನೇನು ಹೋರಾಟ ನಡೆಸಿದ್ರೆ ನಮ್ಮ ಹಿರಿಯರು ಅಂತ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಇತ್ತೀಚಿನ ಮಕ್ಕಳಿಗೆ ಸ್ವಾತಂತ್ರ್ಯ ಅಂತ ಅನ್ನೋದು ಒಂದು ಪಠ್ಯವಸ್ತು ಆಗೋದು ಹೊರತಾಗಿ, ಆ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಷ್ಟು ಜನ ತಮ್ಮ ಸಂಸಾರನ ತ್ಯಾಗ ಮಾಡ್ಯಾರ, ತಮ್ಮ ಜೀವನನ ತ್ಯಾಗ ಮಾಡ್ಯಾರ, ತಮ್ಮ ಏನಂತಾರೆ ತಮ್ಮ ಕಂಫರ್ಟ್ ಝೋನ್ನ ತ್ಯಾಗ ಮಾಡ್ಯಾರ. ಯಾಕಂದರೆ ಈ ಇತ್ತೀಚಿನ ಮಕ್ಕಳಿಗೆ ಕಂಫರ್ಟ್ ಝೋನ್ ಮ್ಯಾಟರ್ ಮಾಡಿ. ನನಗೆ ಹಿಂಗೆ ಇರಬೇಕು, ಎ ಸಿ ಇರಬೇಕು, ನೀಟಾಗಿ ಮನೆ ಇರಬೇಕು, ಒಂದು ಸ್ವಲ್ಪ ನೀರು ವ್ಯತ್ಯಾಸ, ಟ್ಯಾಪ್ ಒಳಗೆ ನೀರು ಬರಬೇಕು, ಒಂದು ಬಿಂದಿ ಹೊರಗಡೆ ಎತ್ತಕೊಂಡ್ರೆ ಏನು ನನ್ನ ಕೈಲಿ ಆಗೋದಿಲ್ಲ, ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಹಿರಿಯರು ಏನೆಲ್ಲ ಅನುಭವಿಸಿದ್ರು ಅಂದರೆ, ಇಷ್ಟು ನಾನು ಆರಾಮಾಗಿ ಇದೇ ಕುರ್ಚಿ ಮೇಲೆ ಕುಂತ್ಕೊಂಡು ಆರಾಮಾಗಿ ತಿಂತಾ ಇದ್ದೀನಿ ಅಂತಂದರೆ, ಇದೇ ಒಂದು 75 ವರ್ಷಗಳ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು, ಪುಸ್ತಕದಲ್ಲಿ ಓದೋದಕ್ಕೂ ಆ ಮಗುವಿಗೆ ಮನದಂಟು ಮಾಡಿಸೋದಕ್ಕೂ ಭಾಳ ವ್ಯತ್ಯಾಸ ಆಗಿರುತ್ತೆ ಸರ್. ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಿದ್ರೆ ಅವ್ರನ್ನ ಸ್ವಲ್ಪ ಹೇಳಬೇಕಾಗುತ್ತೆ, ಬಟ್ ಜಾಸ್ತಿ ಮಾತು ಕೇಳೋದು ಶಿಕ್ಷಕರು. ಈ ವಿಚಾರದಲ್ಲಿ ಶಿಕ್ಷಕರ ಪಾತ್ರ ಭಾಳ ಬಿಡುತ್ತೆ. ಆ ಶಿಕ್ಷಕರಾದಂಥವ್ರು ಆ ಮಗುವಿಗೆ ಮನಸ್ಸಿಗೆ ಮನದಟ್ಟು ಮಾಡಿಸ್ಬೇಕು. ಈಗ ಆ ಕಾರ್ಯನ ಕೆಲವೊಂದು ಚಲನಚಿತ್ರಗಳ ಮುಖಾಂತರ ಕೂಡ ಮಾಡ್ಬೋದಾಗಿದೆ. ಬಟ್ ಅದನ್ನು ನೋಡೋದಕ್ಕಿಂತನೂ ಶಿಕ್ಷಕರು ಆ ಮಕ್ಕಳು ಯಾರನ್ನು ನಂಬ್ತಿರ್ತಾರಲ್ಲ ಅವ್ರ ಮುಖಾಂತರ ಹೇಳಿಸಿದಾಗ ಅದು ಭಾಳ ಪ್ರಭಾವ ಬೀಳ್ತದೆ. ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಳ್ಳೆ ಮಾತುಗಾರರು ವಿದ್ವಾಂಸಕರು ಕೆಲವೊಂದು ಪ್ರವಚನಗಳನ್ನು ನಡೆಸ್ತಾ ಇರ್ತಾರೆ, ಅಲ್ಲಿ ಹೋಗಿ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಅಲ್ಲಿ ಹೋಗೋದಕ್ಕೆಲ್ಲ ವೇಸ್ಟ್ ಟೈಮ್ ವೇಸ್ಟ್ ಹಂಗೆ ಅಂತ ಅನ್ಬಾರ್ದು. ಅಂಥ ಕೆಲವೊಂದು ನಮ್ಮ ಮುಖಾಂತರ ಹೇಳೋಕ್ಕಾಗಲಾರ್ದಂಥದ್ದು ಪ್ರಭಾವಶಾಲಿ ವ್ಯಕ್ತಿಗಳ ಬಾಯಿಂದ ಕೇಳಿದಾಗ ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು. ಆ ಪರಿಣಾಮ ಯಾವ ಮಟ್ಟಕ್ಕೆ ಬೀರುತ್ತಂದರೆ, ನಾನು ಒಬ್ಬರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕುರುಡಿಯಲ್ಲಿ ಒಂದು ಸ್ಕೂಲ್ ಇದೆ, ರುದ್ರಯ್ಯ ಅಂತ ಅವ್ರ ಹೆಸರು. ಅವರು ಸನ್ಯಾಸಿಗಳು, ಅವ್ರು ಏನಿಲ್ಲ, ಸ್ವಾಮಿ ವಿವೇಕಾನಂದರದ್ದು ಒಂದೇ ಒಂದು ಮಾತು ಪುಸ್ತಕದಲ್ಲಿ ಅವ್ರ ಶಿಕ್ಷಕರು ಹೇಳ್ಬೇಕಾದ್ರೆ ಕೇಳಿದ್ದಂತೆ, ನಾವು ಹುಟ್ಟಿರೋದು ಏನದಲ್ಲ, ಒಂದು ಸಾಧನೆ ಮಾಡೋದಕ್ಕೆ ಹುಟ್ಟಿದ್ದೀವಿ, ಒಂದು ಹುಳು ಕೂಡ ಹುಟ್ಟುತ್ತದ ಸಾಯ್ತದೆ. ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು, ಹುಟ್ಟಿವೆ ಅಂತಂದಮೇಲೆ 4 ಜನಕ್ಕೆ ಸಹಾಯ ಆಗಬೇಕು, ನಾವು ಸತ್ತ ಮೇಲೆ ಕೂಡ ನಮ್ಮ ಬಗ್ಗೆ ಮಾತಾಡಬೇಕು, ಅವರು ಸತ್ತ ಮೇಲೆ ಮಾತಾಡ್ಬೇಕಂದ್ರೆ ಆ ರೀತಿ ಕೆಲಸಗಳನ್ನ ಬದುಕದಾಗ ಮಾಡ್ಬೇಕು ನಾವು. ಅದನ್ನೇ ಒಂದೇ ವಾಕ್ಯನ ಇಟ್ಕೊಂಡು ತಾವು ಸನ್ಯಾಸತ್ವ ಸ್ವೀಕಾರ ಪಡೆದ್ರು, ರಾಮಕೃಷ್ಣಾಶ್ರಮ ಮಿಷನ್ಗೆ ಸೇರ್ಕೊಂಡು. ಅಂದ್ರೆ ಅದೊಂದು ವಾಕ್ಯ, ಅಂತ ವಾಕ್ಯಗಳು ನಾವು ಎಷ್ಟು ಕಡೆ ಓದಿಲ್ಲ ಸರ್, ಸಾಕಷ್ಟು ಕಡೆ ಓದಿವಿ, ಸಾಕಷ್ಟು ಕಡೆ ಕೇಳಿವಿ. ಅಂದ್ರೆ ಅವರಿಗೆ ಪ್ರಭಾವ ಬೀರ್ಬೇಕು ಅಂದ್ರೆ ಎಂಥವ್ರ ಬಾಯಿಂದ ಕೇಳಿರ್ಬೋದು ಅವರು. ಅಂದ್ರೆ ಅಂತ ಪ್ರಭಾವಶಾಲಿ ವ್ಯಕ್ತಿಗಳ ಪ್ರವಚನಗಳಾಗಿರ್ಬೋದು ಅಥವಾ ಅವರು ಮಾಲಿಕೆಗಳಾಗಿರ್ಬೋದು ಅಥವಾ ಅವ್ರ ವಿಚಾರಧಾರೆಗಳಾಗಿರ್ಬೋದು, ಪುಸ್ತಕ ಮೂಲಕ ಆದರೂ ಕೇಳಿ, ಶಿಕ್ಷಕರ ಮೂಲಕ ಆದರೂ ಕೇಳಿ, ತಂದೆ ತಾಯಿ ಮುಖಾಂತರ ಆದರೂ ಕೇಳಿ, ಅಂಥ ಅವಕಾಶಗಳು ಸಿಕ್ಕಾಗ ಪಾಲಕರು ಯಾವುದೇ ಕಾರಣಕ್ಕೂ ಹಿಂದೆ ಹಾಕಬಾರ್ದು. ಮಕ್ಕಳನ್ನ ಅಂತ ಪರಿಸರಕ್ಕೆ ತೊಗೊಂಡೋಗ್ಬಿಡ್ಬೇಕು, ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ತೊಗೊಂಬರ್ಬೇಕು. ನಾವು ಹೇಳ್ತೀವಿ ನಮ್ಮ ಮನೇಲಿ ಎ ಸಿ ಇಲ್ಲ ಅಂತಂದರೆ ಎಲ್ಲೋ ಪಕ್ಕದಲ್ಲಿ ಎ ಟಿ ಎಮ್ ಅಲ್ಲಿ ಎ ಸಿ ಇತ್ತಂದರೆ ಹೋಗಿ ಒಂದು 5 ನಿಮಿಷ ನಿಂತ್ಕೊಂಬರೋಣ. ಮತ್ತು ಅದಕ್ಕೆ ವಿಚಾರ ಮಾಡ್ತೀವಿ ಅಂತಂದಮೇಲೆ ನಮ್ಮ ಯೋಜನೆತನ ಕರೆಕ್ಟಾಗಿ ತೊಗೊಂಡೋಗ್ಬೇಕಂದ್ರೆ ಅಲ್ಲಿ ಎ ಸಿ ಸಿಗೋಂಥ ಜಾಗಕ್ಕೆ ನಾವು ಕರ್ಕೊಂಡು ಹೋಗೋಣ ಮಕ್ಕಳನ್ನ.
1: ಎ ಸಿ ಅನ್ನುವಂಥ ಬುದ್ಧಿವಂತಿಕೆ, ಬುದ್ಧಿ, ಸಾಮಾಜಿಕ ಪ್ರಜ್ಞೆ ಬೀಳುವಂಥ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಮೇಡಮ್ಗೆ ಇಷ್ಟೆಲ್ಲ ತಂದೆ ತಾಯಿಗಳ ಮಧ್ಯೆ ಮತ್ತು ಶಿಕ್ಷಕರ ಮಧ್ಯೆ ಉಪನ್ಯಾಸಕರ ಮಧ್ಯೆ ಇದ್ದರೂ ಕೂಡ ಫಾರ್ವರ್ಡ್ ಸಂಸ್ಕೃತಿಗೆ ಬಿದ್ದುಬಿಟ್ಟಿದ್ದೀವಿ ಇತ್ತೀಚೆಗೆ ಯುವಜನಾಂಗ ಅಂತ ಹೇಳ್ತಾರೆ. ಸೊ ಯಾವುದಕ್ಕೂ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ರಿಂದ ಎಲ್ಲೋ ಒಂದು ಕಡೆ ಯುವಜನಾಂಗ ವಿಮುಖರಾಗಲಿಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಅಥವಾ ಈ ವಾಟ್ಸಪ್ ಯೂನಿವರ್ಸಿಟಿ ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು?
2: ನಿಜ ಸರ್. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹೇಗಾಗಿದೆ ಅಂತಂದರೆ ಅದು ಬಿಟ್ಟು ಲೈಫೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಿನ ಯುವಕರು, ಅದಿದ್ರೇ ನಾವು ಅನ್ನಷ್ಟರ ಮಟ್ಟಿಗೆ ಈಗಿದ್ದಾರೆ. ಬಟ್ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇದರಲ್ಲಿ ಎಷ್ಟು ಸತ್ಯಾಂಶಗಳಿದೆ, ಯಾವ ವಿಷಯ ಸತ್ಯಾಂಶ ಒಂದಿದೆ, ಅದರ ಹಿನ್ನೆಲೆ ಏನು, ಅದು ನಾನು ಮುಂದೆ ನನ್ನ ಯುವಕರಿಗೆ ಅಥವಾ ನನ್ನ ಪಾಲಕರಿಗೆ ಅಥವಾ ನನ್ನ ಸಹೋದರ ಸಹೋದರಿಗೆ ಕಳಿಸ್ಬೇಕಾದ್ರೆ ಅದ್ರ ಎಷ್ಟು ಸತ್ಯಾಂಶ ಇದೆ ಅನ್ನೋದ್ರ ಮಾಹಿತಿ ಇಲ್ಲದೇನೆ ಏನೇ ವಿಷಯಗಳು ಬಂದರೂ ಕೂಡ, ಯಾವುದೇ ಮೆಸೇಜ್ ಬಂದರೂ ಕೂಡ ಫಾರ್ವರ್ಡ್ ಟು ಆಲ್ ಇಟ್ಬಿಟ್ಟಿರ್ತಾರೆ ಸರ್. ಕೆಲವರಂತೂ ಅದು ಬೇಡದೇ ಇರೋರು ಯಾರ್ಯಾರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ
1: ಅಷ್ಟು ಜನಕ್ಕೆ ಹೋಗಿಬಿಡುತ್ತೆ,
2: ಅನಾವಶ್ಯಕ ಅಲ್ವಾ? ಅದು ನಮ್ಗೆ ಒಳ್ಳೇದೇ ಇದೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಕೆಲವೊಂದಕ್ಕೆ ನಾವು ಒಳ್ಳೇದಕ್ಕೆ ಬಳಸ್ಕೋಬಹುದು. ಬಟ್ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ ನಮ್ಮ ಯುವಕರು ಹೇಗಿದ್ದಾರೆ ಅಂತಂದ್ರೆ ಅದನ್ನ ಸರಿ ತಪ್ಪುಗಳನ್ನ ಅನ್ವೇಷಣೆ ಮಾಡೋದೇ ಅಥವಾ ವಿಶ್ಲೇಷಣೆ ಮಾಡೋದಾಗಿರ್ಬೋದು ಅಥವಾ ಯಾವುದನ್ನ ನಾನು ಫಾರ್ವರ್ಡ್ ಮೆಸೇಜ್ ಮಾಡೋದು ಒಳ್ಳೆಯದು, ಯಾವುದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೊಂದಿದ್ರೆ ಒಳ್ಳೇದು ಅಂತ ನನಗೆ. ಎರಡನೇದೇನು ಅಂತಂದರೆ, ಒಂದು ಏಜಲ್ಲಿ ಏನಿದೆ, ನನ್ನ ತಂದೆ ತಾಯಿ ಹೇಳೋದು ಸರಿ ಅಲ್ಲ, ನಮ್ಮ ಟೀಚರ್ಸ್ ಹೇಳೋದು ಸರಿ ಅನ್ನತಕ್ಕಂಥ ಒಂದು ಏಜ್ ಆದರೆ, ಈ ಯುವಕರು ಅಂತ ಬಂದಾಗ ಫ್ರೆಂಡ್ಸ್ ಹೇಳೋದೇ ಫೈನಲ್. ಅವ್ರಿಗೆ ಕಷ್ಟ ಇದೆ ಅಂತಂದ್ರೆ ಯಾವ ಮಟ್ಟಕ್ಕಾದ್ರೂ ಹೋಗಿ ಸಹಾಯ ಮಾಡೋಕ್ಕೂ ರೆಡಿ ಇದ್ದಾರೆ. ಆ ಕಷ್ಟ ಯಾವ ರೀತಿ ಇದೆ ಅದಕ್ಕೆ ಹಿನ್ನೆಲೆ ನೋಡ್ಬೇಕು, ಅದರಿಂದ ಆಗು ಹೋಗುಗಳು ನೋಡ್ಬೇಕು, ಅದರಿಂದ ಎಷ್ಟು ಜನಕ್ಕೆ ನೋವಾಗುತ್ತೆ, ಎಷ್ಟು ಜನಕ್ಕೆ ತೊಂದರೆಗಳಾಗ್ತಾ ಇದೆ, ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಇಲ್ಲ. ನಮ್ಮ ಯುವಕರು ಬಳಸ್ತಕ್ಕಂತ ವರ್ಡ್ಗಳು ಮಚ್ಚ, ಅದು ಗರ್ಲ್ ಇರ್ಲಿ ಬಾಯ್ ಇರ್ಲಿ ಬ್ರೋ, ಸೊ ನಮ್ಮ ಸಂಸ್ಕಾರ ಎಲ್ಲೋಯ್ತು ಅಂತ
1: ಅಲ್ವಾ, ಶಾರ್ಟ್ಕಟ್ ಸಂಸ್ಕೃತಿ ಆಗ್ತಿದೆ ಅಂತ.
2: ಹೆಸರು ಓಂಕಾರೇಶ್ವರ ಇದ್ರೆ ಓಂ, ಈಗ ನಾವು ನೋಡ್ತೀವಿ ಸೀತಾಲಕ್ಷ್ಮಿ ಇದ್ರೆ ಸಿ ಅಂತ ಅಷ್ಟೇ ಕರೀತಾರೆ. ಸೊ ಇಷ್ಟರ ಮಟ್ಟಿಗೆ ಬಂದಿದ್ದೀವಿ. ನಮ್ಮ ಟೈಪಿಂಗ್ ಮೆಸೇಜ್ ಅಲ್ಲೂ ಕೂಡ ಎಲ್ಲ ಶಾರ್ಟ್ ವರ್ಡ್ಸ್ ಇದೆ, ಓಕೆ ಅದನ್ನ ನಾವು ಒಂದ್ ರೀತಿಯಲ್ಲಿ ಒಪ್ಪಿಕೊಳ್ಳೋಣ. ಬಟ್ ಸ್ನೇಹಿತ ಅಂತ ಬಂದಾಗ ಅವನು ಹೋಗ್ತಕ್ಕಂಥ ದಾರಿ ಚೆನ್ನಾಗಿದೆಯೋ ಇಲ್ಲೋ ಅದನ್ನ ನೋಡ್ಬೇಕು. ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ನಮ್ ಕಡೆ ಹೇಗೆ
1: ಕರ್ಕೋಬೇಕು,
2: ಅದು ಬಿಟ್ಬಿಟ್ಟು ಅವ್ರ ಜೊತೆನೆ ನನ್ನ ಸ್ನೇಹಿತ ಹೇಳಿದಾನೆ ಹೋಗ್ಬಿಡೋಣ, ಅವನ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಟ್ಟರೆ ಇನ್ನಿಷ್ಟು ಸಮಸ್ಯೆಗಳನ್ನ
1: ಕ್ರಿಯೇಟ್
2: ಮಾಡ್ಕೊಳ್ತಾರೆ. ಇದು ಒಂದು ತುಂಬಾನೇ ಹೇಳ್ಕೊಳಕ್ ಪರಿಸ್ಥಿತಿ ಇದೆ.
1: ಈ ತರದ ಪ್ರಜ್ಞೆಯನ್ನ ನಾವು ಸಮಾಜಮುಖಿಯಾಗಿ ನೋಡೋದಾದ್ರೆ ಏನ್ ಹೇಳ್ತೀರಿ ಮೇಡಮ್?
0: ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಒಂದು ಒಳ್ಳೆತನ ಬೆಳೆಸ್ಬೇಕು ಅಂತಂದರೆ ಅದಕ್ಕೆ ರೂಢಿ ಬಹಳ ಮುಖ್ಯ ಅಂತ ಹೇಳ್ತೀವಿ. ಜನಗಣಮನ ಆಗಲಿ ಅಥವಾ ಜಯ ಭಾರತ ನಾಡಗೀತೆ ಆಗಲಿ ಹಾಡಿ ರೂಢಿ ಇಲ್ಲ, ಬಟ್ ಎಲ್ಲೇ ಒಂದು ಮಗು ಹಾಡ್ದಂದ್ರೆ ಇಮಿಡಿಯೇಟ್ಲಿ ಒಳಗಡೆ ಲಿರಿಕ್ಸ್ ಬಳಕ ಸ್ಟಾರ್ಟ್ ಆಗ್ಬಿಡ್ತದೆ. ನಾನೇನು ಹಾಡಿ ಮತ್ತೆ ಭಾಳ ವರ್ಷ ಆಗಿದ್ದೆ, ನಾ ಟೆಂತ್ ಮುಗಿಸಿದ್ದೆ ಲಾಸ್ಟ್, ಆಮೇಲೆ ಹಾಡೇ ಇಲ್ಲ ನಾನು. ಯಾಕೆ ಬರುತ್ತೆ ನಮ್ಗೆ ಅಂದ್ರೆ 10 ವರ್ಷದ ಕಾಲ ಸತತವಾಗಿ ಅದನ್ನೇ ಹಾಡ್ಕೊಂಡು ಬಂದಿನ ಅಂದ್ರೆ ಆ ರೂಢಿ ಏನದಲ್ಲ ಮಗುವಿಗೆ ಆಗ್ಬೇಕಾಗ್ಯದ. ಆ ರೂಢಿನ ಒಳ್ಳೆ ಕೆಲಸ ಮಾಡೋದನ್ನ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರೆ. ಅಂದರೆ ಸಮಾಜ ಸೇವೆ ಇರ್ಬೋದು, ಸಾಮಾಜಿಕ ಕಾರ್ಯ ಇರ್ಬೋದು, ಅದನ್ನು ಮನೆಯಿಂದನೇ ಆಗಲಿ ಅಥವಾ ಶಾಲೆಯಿಂದನೇ ಆಗಲಿ, ಏನಂತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದರೆ ಅದನ್ನು ಮಗುವಿಗೆ ಒಂದು ಸರ್ಟನ್ ಏಜ್ ಹೇಳಿದ್ದನ್ನ ತಿಳ್ಕೊಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ಮಗುವಿಗೆ ಆ ಟೈಮಲ್ಲೇ ಹೇಳ್ಬೇಕು ನಾವು, ಇದ್ರು ಇದು ಸರಿ ಇದು ತಪ್ಪು, ಇದು ಸರಿ ಇದು ತಪ್ಪು. ಒಂದು ಕಥೆಯಲ್ಲಿ ಬರೋಸರು, ಒಬ್ಬ ಕಳ್ಳ ಇರ್ತಾನೆ, ಅವನ ಮುಂದೆ ದೊಡ್ಡ ಪುರೋಹಿತ ಇರ್ತಾನೆ, ಒಂದು ಪುರೋಹಿತ ಇರ್ತಾನೆ, ಪುರೋಹಿತ ಭಾರಿ ವಿದ್ವಾಂಸತ, ಅಥವಾ ಎಷ್ಟು ವಿದ್ವಾಂಸ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅವ್ನು ಜಾತಿ ಹೇಳಷ್ಟು ಬುದ್ಧಿವಂತ ಆಗಿರ್ತಾನೆ. ಅವನಿಗೆ ಒಂದು ಮಗು ಹುಟ್ಟುತ್ತೆ, ಆ ಮಗು ಹುಟ್ಟಿದ ತಕ್ಷಣ ಅವ್ನು ಏನನ್ಕೊಂತಾನೆ, ಈ ಮಗು ಮುಂದ ದೊಡ್ಡ ಕಳ್ಳ ಆಗ್ತಾನೆ. ಎಷ್ಟು ದೊಡ್ಡ ಕಳ್ಳ ಅಂದ್ರೆ ಅವ್ನು ಎಂತ ಬುದ್ಧಿವಂತ ಬಂದ್ರು ಅವ್ನು ಕಳ್ತನ ಮಾಡ್ಯಾನಂತ ಗೊತ್ತಾಗಂಗಿಲ್ಲ, ಅಷ್ಟು ಬಾರಿ ನೀಟ್ ಕೈ ಚಳಕ ಇರ್ತಕ್ಕಂಥ ಕಳ್ಳ ಆಗ್ತಾನೆ ಅವನು, ಅಷ್ಟು ಸ್ಕಿಲ್ ಓರಿಯೆಂಟೆಡ್ ಅನ್ನೋ ಮಾತು. ಒಂದು ಯೌವನಾವಸ್ಥೆಗೆ ಬಂದ ತಕ್ಷಣ ತಂದೆಗೆ ಚಿಂತೆ ಇಟ್ಬಿಡ್ತದೆ, ನಾನು ದೊಡ್ಡ ವಿದ್ವಾಂಸ, ಇಡೀ ನಮ್ಮ ರಾಜ್ಯದಲ್ಲೇ ಸುಪ್ರಸಿದ್ಧ ವ್ಯಕ್ತಿ, ನನ್ನ ಮಗ ಕಳ್ಳ ಅಂತಾದ್ರೆ ಏನಾಗ್ಬೇಕು, ಈಗ ಏನ್ ಮಾಡ್ಬೇಕು, ಹಣೆ ಬರೋಂತ ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ಆ ಕತೆ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡೋಕ್ಕಿಂತ ಕಥೆಯಾಗಿ
1: ನೋಡ್ಬೇಕು.
0: ಆತ ಏನಂತಾನೆ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ದ, ಮಗು ಯಾವಾಗ ಒಂದು ಕಲಿಯೋ ಹಂತಕ್ಕೆ ಬಂದ ತಕ್ಷಣ ಎದ್ರಿ ಕುಂದಿಸ್ಕೊಂಡು ನಮ್ ಗರುಡ ಪುರಾಣದಲ್ಲಿ ಬರ್ತದೆ, ಏನ್ ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ, ಏನ್ ತಪ್ಪು ಮಾಡಿದ್ರೆ ಎಷ್ಟು ಪಾಪ ಸುತ್ತದೆ. ಆ ಪಾಪ ಅನ್ನೋದು ಇಸ್ ನಥಿಂಗ್ ಬಟ್ ಮಗುವನ್ನ ತಪ್ಪು ದಾರಿಗೆ ಹೋಗೋಕೆ ತಡೆಯೋದಕ್ಕೆ ಇರ್ತಕ್ಕಂತ ಮಾರ್ಗ ಅಂತ ತಂದೆ ಕಂಡ್ಕೊಂಡಂತ ಪರಿಹಾರ ಅದು. ಅವ್ರು ಏನ್ ಮಾಡಿದ್ರು, ದಿನ ಹಾಕುಂತ ಹೇಳ್ಕೊಡ್ತಿದ್ರು, ನೋಡಪ್ಪ ಈ ಬಂಗಾರ ವಸ್ತು ಕದ್ರೆ ಇಷ್ಟು ಪಾಪ ಹತ್ತದ, ಈ ಶಿಕ್ಷೆ ಆಗ್ತದ, ಬೆಳ್ಳಿ ಕದ್ರೆ ಇಷ್ಟು ಪಾಪ ಆತ, ಈ ಶಿಕ್ಷೆ ಆಗ್ತದ, ಅದನ್ನ ದಿನಾ ಓದ್ಸೋರದನ್ನ. ನೀನ್ ಏನು ಉಸಿರಾಡೋದ್ ತಪ್ಪಿದ್ರು ಚಿಂಚಿಲ್ಲ, ಇದನ್ನ ಓದ್ಬೇಕು ನೀನ್ ಕಂಪಲ್ಸರಿ. ಒಂದ್ ಸರ್ಟನ್ ಏಜ್ ವರ್ಗೂ ಇರ್ತಾನೆ ಮಗುನ ಹೇಳ್ದಂಗೆಲ್ಲ ಕೇಳ್ತಿರ್ತದ. ಆ ಮಗುಗೆ ಏನ್ ರೂಢಿ ಆಗ್ತಂದ್ರೆ ಓದಿ ಓದಿ ಓದಿ ಓದಿ ಓದಿ ಅದು ಪರ್ಫೆಕ್ಟ್ ಆಗ್ಬಿಟ್ಟಿತ್ತು. ಎಲ್ಲಾ ವೇದ ಪುರಾಣಗಳನ್ನ ಓದಿ ಭಾರಿ ಪಂಡಿತ ಆಗಿದೆ, ಬಟ್ ಅದು ಅವರಪ್ಪ ಬರೆದಂತ ಕರ್ಮವಶಾತ್ ಕಳ್ಳ ಆದ. ಎಷ್ಟು ಬುದ್ಧಿವಂತ ಅಂದ್ರೆ ಇಡೀ ಊರಲ್ಲಿ ಎಲ್ಲೇ ಕಳ್ತನ ಆದ್ರೂ ಅವನೇ ಕಳ್ತನ ಮಾಡ್ತಿದ್ದ, ಅವ್ನ್ ಮಾಡ್ಯಾನಂತ ಹೇಳಕ್ ಯಾರ ಕೈಲೂ ಸಾಧ್ಯ ಆಗ್ತಿದ್ದಿಲ್ಲ. ಆದ್ರೆ ಅವ್ನ್ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಎಲ್ಲೇ ಕಳ್ತನ ಮಾಡಕ್ ಹೋಗ್ಲಿ, ಹಿಂಗ್ ಬಂಗಾರದ ವಸ್ತು ತಗೊಂಡ್ರೆ ಅವರಪ್ಪ ಓದ್ ಹೇಳದೇನ್ ಬಂದ್, ಓಹ್ ಇದನ್ ಮಾಡಿದ್ರೆ ಇಂತ ಕರ್ಮ ಆಗ್ತದೆ, ಇಷ್ಟು ಪಾಪ ಸುತ್ತದ, ಮುಂದಿನ ಜನ್ಮಕ್ಕೆ ಈ ರೀತಿ ಹುಳ ಆಗುಟ್ಟಿ, ಈ ರೀತಿ ನರಕ ಯಾತನೆ ಅನುಭವಿಸ್, ಮತ್ತೆ ಆ ಸಾಮಾನ ಅಲ್ಲಿ ಇಟ್ಟು ಹೋಗ್ಬಿಡ್ತೀನಿ ಅಂತ. ಸಣ್ಣ ಪುಟ್ಟ ಕಳತನ ಮಾಡಕ್ ಹೋಗಿ ಜೀವನ ಜಿಗುಪ್ಸೆ ಬಂದ್ಬಿಡ್ತ ಅವ್ನಿಗೆ, ಈ ಸಾಕಾಗ್ಬಿಟ್ಟದ ಸಣ್ಣ ಪುಟ್ಟ ಕಳತನ ಮಾಡೋದ್ ಒಂದು ಲೈಫ್ ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡಮ್, ರಾಜನ್ ಮನೆಗೆ ಹೋಗಿ ಒಂದಿಷ್ಟು ವಜ್ರ ವೈಡ್ಯೂರ ಕಳತನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಪ್ಲಾನ್ ಹಾಕ ಹೋದ ರಾಜನ್ ಮನೆಗೆ. ಆ ರಾತ್ರಿ ರಾಜಗೇನಾಗಿತ್ತಂದ್ರೆ ಒಂದು ಕವಿತೆ ಬರೀತಾ ಇದ್ದ, 2 ಸಾಲ ಬರ್ದಿದ್ದ, ಆ ಮುಂದೆ ಕವನ ಬರಿಬೇಕು ಅಂದ್ರೆ ಅದಕ್ಕೆ ಛಂದಸ್ಸು ವ್ಯಾಕರಣ ಕೊಡುವಲ್ದಾಗಿತ್ತು. ಅವಾಗ ಏನ್ ಮಾಡ್ದ, ಅದನ್ನ ಅಲ್ಲೇ ಹಿಂಗೆ ಬರ್ದಿಟ್ಟು ಮಲ್ಕೊಂಡ್ಬಿಟ್ಟ. ಓ ರಾಜನ್ ಮನೆಗೆ ಹೋದ, ರಾಜನಲ್ಲಿ ಎಲ್ಲ ಹರಿವಾಣ ಬಂಗಾರದ ಹಾಕೊಂಡಂತ ವಸ್ತ್ರ ವೈಡೂರ್ಯಗಳು ಅಲ್ಲೇ ಬಿಚ್ಚಿ ಇಟ್ಟಿದ್ದ, ರಾಣಿ ವಿದ್ದು ರಾಜನ್ದಿತ್ತು ಎಲ್ಲ ತಗೊಂಡ, ರೇಷ್ಮೆ ವಸ್ತ್ರ ದೊಡ್ಡದು ಹಾಕ್ದೆ, ಬಂಗಾರ ತೊಗೊಂಡು ಅವರಪ್ಪ ಇಳಿಸ್ತಿದ್ರೆ ಅನ್ಬೋದು ಛೇ ನಮ್ಮಪ್ಪ ಹಿಂಗೆ ಹೇಳ್ತಿರ್ತಾನೆ, ಬಂಗಾರ ತೊಗೊಂಡು ಹಾಕ್ದ, ವಜ್ರ ತೊಗೊಂಡು ಹಾಕ್ದ, ಒಂದಿಷ್ಟು ತನಗೆ ಏನು ಬೇಕು ಒಂದು ಏನಂತಿಲ್ಲ ಕಂಪ್ಲೀಟ್ ಲೈಫ್ ಕಂಪ್ಲೀಟಾಗಿ ತನ್ನ ಸಂಸಾರ ಸಮೇತ ಸುಖವಾಗಿರೋಕೆ ಏನೇನು ಬೇಕು

0: ಛಂದಸ್ಸು ಬರೆಯಕ್ ಬಂದಿರ್ಲಿಕ್ಕಿಲ್ಲ, ಬುದ್ಧಿವಂತ ಬಾಳ ಬುದ್ಧಿವಂತ, ಕುಂತ್ ಪಟ ಪಟ ಹಿಂಗ್ ಕದ್ದಿ ಎಲ್ಲ ಬರೆದು ಮುಗಿಸಿ ಅದು ಬರೆದು ರೂಢಿ ಸೈನ್ ಮಾಡಿ ಹೋಗ್ಬಿಟ್ನಂತ ಒಂದು ಕೆಳಗಡೆ ಚಿಕ್ಕದಾಗಿ ಬರೆದು ವಾಪಸ್ ಅಂದಂತೆ. ಬೆಳಗ್ಗೆ ರಾಜ ಇದ್ ನೋಡ್ತಾನ, ಎಲ್ಲ ಗಂಟು ಮೂಟೆ ಕಟ್ಟಿಟ್ಟದು ವಜ್ರಾಸನ, ಇಷ್ಟೆಲ್ಲ ಸಾಮಾನು ಇದ್ದು ಗಂಟು ಕಟ್ಟಿಟ್ಟ, ನಮಗೂ ಗಾರ್ಡನ್ ಇದ್ರೆ ತಗೊಂಡೋಗ್ಬೋದಾಗಿತ್ ಕಳ್ಳ, ತಗೊಂಡೋಗಿಲ್ಲಲ್ಲ ಹೋಗ್ಲಿ ಬಿಡು, ಏನೋ ಲಾಸ್ಟಿಗ್ ಕೊನೆಗೆ ಏನೋ ತೋಚದ ಬಿಟ್ಟೋಗ್ಯಾನ ಅಂತ ಹಿಂಗೆ ಎದ್ ಬಂದು ನೋಡಿದ್ನಂತ. ಬರೆದಿಟ್ಟದ್ ನೋಡಿದ್ರೆ ಆ ಇಡೀ ರಾಜ್ಯದಲ್ಲೇ ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಕಳ್ಸರಿ, ಯಾರ ಕೈಲೂ ಕಂಪ್ಲೀಟ್ ಮಾಡೋಕ್ಕಾಗಿದ್ದಿಲ್ಲ ಅಂತ. ಅದನ್ನ ಅಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿರ್ತಾನ್ರಿ ಅವನು, ಅಂದ್ರೆ ಅವ್ನ್ ಬುದ್ಧಿವಂತಿಕೆ ಮುಚ್ಚಿದಂತ. ಈ ಕಳ್ಳ ಯಾರು ಹುಡುಕ್ರಿ ಅಂದಂತ, ಅವ್ನ್ ಬಹಳ ಫೇಮಸ್ ಇದ್ದಂತ, ಎಲ್ಲ ಕಡೆ ತಗೊಂಡು ಹೋಗ್ಬೇಕಂತ ಹೋಗೋನು, ವಾಪಸ್ ಇಟ್ಟು ಬರೋನು. ಏ ಇಲ್ರಿ, ಅಲ್ಲಿ ವಿದ್ವಾಂಸರ್ ಮಗ ಅದಾನ, ಅವ್ನಿಗೆ ಪ್ರಾರಬ್ಧವಶಾತ್ ಅವ್ನ್ ಕಳ್ಳ ಆಗ್ಯಾನ ಅವನು, ಆದ್ರೆ ಎಲ್ಲೋದ್ರು ಕಳ್ತನ ಮಾಡಕ್ ಆಗಿಲ್ಲ ಅವ್ನ ಕೈಲೇ. ಆದ್ರೆ ಏನ್ ಮಾಡ್ಬೇಕು, ರಾತ್ರಿ ಹೋದ್ ಓಡಾಡೋದಕ್ಕೆ ಕಳ್ಳ ಕಳ್ಳ ಅಂತ ಹೆಸರು ಬಿದ್ದದವನು. ಅವನ ಕರ್ಕೊಂಬಂದು ಒಂದ್ ತನ್ನ ದರ್ಬಾರ್ನಲ್ಲಿ ಇಟ್ಕೊಂಡು ಒಳ್ಳೆ ವಿದ್ವಾಂಸ ಅಂತ ಪಟ್ಟ ಕೊಟ್ಟನಂತೆ. ಅಂದ್ರೆ ರೂಢಿ ಅನ್ನೋದು ಹೆಂಗಿರುತ್ತ ಅಂತಂದ್ರೆ, ನಾವ್ ಆ ರೀತಿ ರೂಢಿನ ಮಗುವಿಗೆ ಅವನಿಗೆ ಕಳ್ತನ ಮಾಡೋ ಮನಸ್ಸದ ಸಾಮಾನು ಎತ್ಕೊಂಡನ, ಸಿಗಾಕೊಂಡಿಲ್ಲ ಒಂದು ಕಾನ್ಫಿಡೆನ್ಸ್ ಅದ, ಬಟ್ ಮಾಡಕ್ ಆಗ್ಲಿಲ್ಲ. ಆ ಪ್ರವೃತ್ತಿನ ನಮ್ ಯುವಕರಲ್ಲಿ ಬಿತ್ತಬೇಕಾಗ್ಯದ.
1: ಖಂಡಿತ, ಯಾಕಂತಂದ್ರೆ ನಿಮ್ ಕಥೆಯ ಸಾರಾಂಶ ಏನಂದ್ರೆ ನೈತಿಕತೆ ಇಂಪಾರ್ಟೆಂಟ್ ಅನ್ನೋದು. ಇವತ್ತು ಎಲ್ಲ ಒಂದ್ ಕಡೆ ಯುವ ಜನಾಂಗ ಧರ್ಮ ಜಾತಿ ಆ ಮೌಢ್ಯತೆ ಅದು ಅದು ಯಾಕೆ ಹೇಗೆ ಅಂತ ಹೇಳೋಕೆ ಆಗೋದಿಲ್ಲ. ನೀವು ಏನೇ ವಾದ ಮಾಡ್ರೆ ಅದನ್ನು ತಂದು ಜಾತಿಗೆ ಆದರೂ ಹಚ್ತಾರೆ, ಇಲ್ಲ ಧರ್ಮಕ್ಕೆ ತಂದು ಹಚ್ತಾರೆ. ಈ ಥರದ ಪ್ರಜ್ಞೆಗಳು ಭಾಳ ಅಪಾಯಕಾರಿ ಅಂತ ನನಗಾದ್ರೆ ಅನ್ನಿಸ್ತದೆ ಮೇಡಮ್. ಈ ಥರದ ಅಪಾಯಕಾರಿ ಪ್ರಜ್ಞೆಗಳನ್ನು ದೂರ ಮಾಡಬೇಕು ಅಂತಂದ್ರೆ ಅದು ಎಲ್ಲಿಂದ ಆರಂಭ ಆಗಬೇಕು ಅಂತ ಹೇಳ್ತೀವಿ?
2: ವೈಜ್ಞಾನಿಕ ಶಿಕ್ಷಣ ಬೇಕು ಸರ್, ಇದೆಲ್ಲ ದೂರ ಆಗಬೇಕು ಅಂದಾಗ ಏನಾಗುತ್ತೆ, ವೈಜ್ಞಾನಿಕ ಶಿಕ್ಷಣ ಅಗತ್ಯ ಇದೆ. ಆ ಮೂಢನಂಬಿಕೆಗಳಾಗಿರ್ಬೋದು, ಮೌಢ್ಯಗಳಾಗಿರ್ಬೋದು, ಅಂಧಕಾರ ಆಗಿರ್ಬೋದು, ಮತ್ತು ಮಾಟ ಮಂತ್ರ ಇವುಗಳ ಬಗ್ಗೆ ಏನಿದೆ ಅದನ್ನು ಪೂರ್ತಿ ನಿರ್ವಹಣೆ ಮಾಡಿ ಇದು ಹಾಗಲ್ಲ, ಇದು ಹೀಗಿದೆ, ತಮ್ಮ ವೈಯಕ್ತಿಕಕ್ಕಾಗಿ ತಮ್ಮ ಒಂದು ಹೇಳಿಕೆಗಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಪದ್ಧತಿ, ಇವುಗಳನ್ನೆಲ್ಲ ಬಿಟ್ಟು ನಾವು ಮುಂದಿನ ಭವಿಷ್ಯ ನೋಡ್ತಾ ಇದ್ವಿ, ಅಮೇರಿಕಾ ನೋಡ್ತಾ ಇದ್ವಿ, ಬೇರೆ ಬೇರೆ ದೇಶಗಳು ನೋಡ್ತಾ, ಅಲ್ಲಿ ಹೇಗೆ ಅದ್ಯಾವುದೂ ಇಲ್ಲ, ಅದ್ಯಾವುದೂ ಇಲ್ಲ, ಅವ್ರು ಹೇಗೆ
1: ಲೈಫ್ ಲೀಡ್
2: ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರಜ್ಞೆಯನ್ನ ಹೊಂದಿದಾಗ ಮಾತ್ರ
1: ಮೌಲ್ಯಗಳನ್ನು ಬೆಳೆಸಬಹುದು ಅಂತ ಹೇಳ್ತಾರೆ. ಮೇಡಮ್, ನೀವು ಹೇಳೋದಾದ್ರೆ
0: ಮೌಲ್ಯಗಳನ್ನ ಬೆಳೆಸೋದು ಪುಸ್ತಕಗಳ ಕಾರ್ಯ ಕೂಡ ಬಹಳ ಅಂತ ಹೇಳ್ತೀನಿ ಸರ್. ಮಗುವಿಗೆ ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋಕೆ ಕೊಡೋದಿರ್ಬೋದು, ಅಥವಾ ತಿಳುವಳಿಕೆ ಹೇಳೋದ್ರ ಮೂಲಕ ಇರ್ಬೋದು. ಈಗ ನಮ್ಮ ದೇಶ ಸದೃಢವಾಗಿರೋದು ನಾವು ಸಾಮಾನ್ಯವಾಗಿ ಕೇಳ್ಪಡ್ತೀವಿ. ಈಗ ಕರೆಂಟ್ಲಿ ನಮ್ಮದು ಈ ಇರ್ತಕ್ಕಂಥ ಪೂರ್ತಿ ಜನಸಂಖ್ಯೆಯಲ್ಲಿ 50% ಜಾಸ್ತಿ ಯುವಜನತೆಯರು ತುಂಬಿಕೊಂಡಿದ್ದಾರೆ. ಅಂದರೆ ನಮ್ದು ಈಗ ಒಂದು ಸದೃಢ ರಾಷ್ಟ್ರ, ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಅಂತ ಯುವಕರ ಮನಸ್ಸಿನಲ್ಲಿ ಸಿದ್ದಾಯ ಪುರಾಣಿಕರು ಹೇಳ್ತಾರೆ, ಓದಿ ಬೋಧಕನಾಗು, ಕಾದಿ ಕ್ಷತ್ರಿಯನಾಗು, ಏನಾದರೂ ಆಗು, ಮೊದಲು ಮಾನವನಾಗು. ನಾವೇನೇ ಒಳ್ಳೇದು ಹೇಳ್ತಾ ಇದ್ದೀವಿ ಅಂತಂದಾಗ ನೀವು ಹೇಳ್ದಂಗೆ ಅದನ್ನು ಜಾತಿಗೆ ಧರ್ಮಕ್ಕೆ ತೊಗೊಂಡು ಹೋಗಲಾರ್ದೆ ಎಲ್ಲರಿಗೂ ಸರ್ವರಿಗೂ ಒಳ್ಳೇದಾಗಲಿ, ನಂತರ ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಒಳ್ಳೇದಾಗಲಿ ಅಂತ ನಾವು ವಿಚಾರ ನಮ್ಮ ಯುವಜನತೆಯಲ್ಲಿ ಮೂಡಿದ್ರೆ ಇದು ಖಂಡಿತ ಸಾಧ್ಯ ಆಗುತ್ತೆ ಸರ್, ಉತ್ತಮ ಯುವಜನತೆ ನಾವು ಕಾಣ್ಬೋದು ಅಂತ ಹೇಳ್ತೀನಿ.
1: ಸಾಮಾಜಿಕ ಪ್ರಜ್ಞೆಯನ್ನು ಶಿಕ್ಷಣದಲ್ಲಿ ಅದನ್ನು ಅಳವಡಿಸಿದಾರೋ ಅಥವಾ ಅಳವಡಿಸ್ಬೇಕಾಗಿದೆಯೋ ಅಂತ ನೀವು ಟೀಚರಾಗಿ ಹೇಳೋದಾದರೆ?
0: ಇನ್ನೂ ಅಳವಡಿಸ್ಬೇಕು ಸರ್, ಇನ್ನೂ ಚೇಂಜ್ ಆಗ್ಬೇಕು ರೀ. ನಮ್ಮಲ್ಲಿ ನಮ್ಮ ರಾಷ್ಟ್ರಪ್ರೇಮ ಹೊಂದಿರತಕ್ಕಂಥವರ ಪರಿಚಯ ಭಾಳ ಕಡಿಮೆ ಮಟ್ಟಕ್ಕದ, ಇನ್ನೂ ಭಾಳ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಅವ್ರ ಹೋರಾಟ, ಅವ್ರ ಜೀವನ, ಅವ್ರ ಇತಿಹಾಸ, ಅವ್ರ ತ್ಯಾಗ, ಅವ್ರ ಬಲಿದಾನ, ಅವ್ರು ಎಷ್ಟು ಸಂಕಷ್ಟಪಟ್ಟರು, ಅವ್ರು ಎಷ್ಟು ತಮ್ಮ ಭಾಳಷ್ಟು ಆಪ್ತರನ್ನ ಕಳ್ಕೊಂತಾರೆ, ಎಷ್ಟೋ ನಾವು ಕತೆಗಳಲ್ಲಿ ಓದೀವಿ. ಈಗ ನಾವು ಓದಿದ್ದಕ್ಕಂಥ ಪಠ್ಯವಸ್ತುಗೂ ಈಗಿನ ಪಠ್ಯವಸ್ತು ಒಬ್ಬರು ರಾಷ್ಟ್ರಪ್ರೇಮಿ ಬಗ್ಗೆ ಒಂದು ಸಣ್ಣ ಪ್ಯಾರಾಗ್ರಾಫಲ್ಲಿ ಬಂದು ಹೋಗ್ಬಿಡ್ತದೆ, ಅದ್ರ ಬಗ್ಗೆ ವಿವರಣಾತ್ಮಕವಾದ ಅಧ್ಯಯನನೇ ಇಲ್ಲ. ಅಥವಾ ಅದಕ್ಕೆ ಸಂಬಂಧಪಟ್ಟಾಗ ಇಂಥ ಪುಸ್ತಕಗಳನ್ನ ಓದಿ ನೀವು ತಿಳ್ಕೊಳ್ರಿ ಅಂತನೋದು ಒಂದು ಸಣ್ಣ ಟಿಪ್ಪಣಿ ಆದರೂ ಬರೀಲಿ ಅಂತ ನಾನು ಅಂತೀನಿ. ಪಠ್ಯಪುಸ್ತಕ ಅಳವಡಿಸೋಕೆ ಸಾಧ್ಯ ಇಲ್ಲ ಅಂದರೆ ಅದ್ರ ಬಗ್ಗೆ ಸಣ್ಣ ಟಿಪ್ಪಣಿ ಬರೆದ್ರೆ ಆ ಮಗುಗೆ ಅವ್ರ ಬಗ್ಗೆ ಪ್ರಭಾವ ಬೀರ್ತು ಅಂದರೆ ಅವ್ರ ಬಗ್ಗೆ ಗ್ರಂಥಾಲಯದಲ್ಲಿ ಹೋಗಲಿ, ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯಗಳು ಅವೈಲೇಬಲ್ ಅದಾವೆ, ಸೆಂಟ್ರಲ್ ಲೈಬ್ರರಿ ಅವೈಲೇಬಲ್ ಅದಾವೆ, ಅಂತಲ್ಲಿ ಪುಸ್ತಕಗಳನ್ನ ತೊಗೊಂಡು ಹೋದಂಥ ಕರ್ತವ್ಯ ಶಿಕ್ಷಣದಲ್ಲೇ ಇದೆ ಸರ್. ಆ ಪಠ್ಯ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡಲೇಬೇಕು ಅಂತ ಹೇಳ್ತೀನಿ.
1: ನಮ್ಮ ನಡವಳಿಕೆಯಲ್ಲೇ ಅದನ್ನು ವ್ಯಕ್ತಪಡಿಸಬೇಕಾದಂಥ ಅಗತ್ಯತೆ ಇದೆ ಅಂತ ಹೇಳ್ತೀನಿ.
2: ಎರಡೂ ಇದೆ ಸರ್, ಆದರೆ ಅತಿ ಹೆಚ್ಚು ನಮ್ಮ ಸಂಸ್ಕಾರದಲ್ಲಿ ಮೂಡಿ ಬರಬೇಕಾಗಿದೆ ಸರ್. ಇಮೋಷ್ನಲ್ ಅಂತ ಹೇಳ್ತೀವಿ ಸರ್, ಕೆಲವೊಂದು ಕಡೆ ತುಂಬಾನೇ ಭಾವನಾತ್ಮಕವಾಗಿ ಇರಬಾರದು ಅಂತ ಕೆಲವು ಕಡೆ ಹೇಳ್ತಾರೆ. ನನ್ನ ಪ್ರಕಾರ ಭಾವನಾತ್ಮಕ ಅವಶ್ಯಕತೆ ಇದೆ ಸರ್. ಭಾವನಾತ್ಮಕ ಯಾವಾಗ ಬರುತ್ತೆ ಸರ್? ನನ್ನ ಕುಟುಂಬ ಅಂತ ಬರುತ್ತೆ, ಹೌದಲ್ವಾ? ಅದು ನನ್ನ ಕುಟುಂಬ, ದೇಶನೂ ನನ್ನ ಕುಟುಂಬನೇ. ಆ ಒಂದು ಪ್ರಜ್ಞೆಯನ್ನು ವಿಚಾರವನ್ನು ಅರ್ಥಕೊಂಡ್ರೆ ಈ ದೇಶದಲ್ಲಿರುವ ಪ್ರತಿಯೊಬ್ಬರು ನನ್ನವರು ಅನ್ನೋ ಒಂದು ಎಮೋಷ್ನಲ್ ಇದ್ದಾಗ ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಕುಟುಂಬದಲ್ಲಿ ಹಿರಿ ಮಗನೇ ಜವಾಬ್ದಾರಿಯನ್ನು ಹೊತ್ಕೊಳ್ತಾನೆ. ಹಾಗೆ ನಮ್ಮ ದೇಶ ಒಂದು ಕುಟುಂಬ ಅಂದ್ಕೊಂಡಾಗ ಅಲ್ಲಿ ಯುವಕರೇ ಹಿರಿ ಮಕ್ಕಳು ಅನ್ನೋ ರೀತಿಯಲ್ಲಿ ಅವರು ತಗೋಬೇಕಾಗುತ್ತೆ. ಯಾವಾಗ ಹಿರಿ ಮಗ ತನ್ನ ಕೆಲಸವನ್ನು ಬಿಡ್ತಾನೆ, ತನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾನೆ, ಹೇಗೆ ಒಂದು ಕುಟುಂಬ ಹಾಳಾಗುತ್ತೋ ಹಾಗೆ ದೇಶನೂ ಅಷ್ಟೇ.

0: ಈ ಯುವಕರ ಮೇಲೆ ನಿಂತಿದೆ.
1: ಎಲ್ಲೋ ಅಕ್ಷರಸ್ತ್ರ ಅನಕ್ಷರಸ್ತ್ರಗಿಂತ ಈ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಹಿಂದಿದ್ದಾರೆ ಅಂತ ಹೇಳ್ತಾರೆ, ಆ ಬಗ್ಗೆ ನೀವು ಒಪ್ತೀರಿ?
2: ಹೌದು ಸರ್, ಖಂಡಿತ. ಯಾಕಂದ್ರೆ ಕೇಳ್ರಿ, ನಮ್ಮ ಇತ್ತೀಚೆಗೆ ಮೊನ್ನೆ ಚುನಾವಣೆ ಆಯ್ತು, ಎಲೆಕ್ಷನ್ನಲ್ಲೇ ನೋಡ್ಬೋದು, ನಮ್ಮ ಗ್ರಾಮೀಣ ಭಾಗದಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ನಗರ ಭಾಗದಲ್ಲಿ ವೋಟಿಂಗ್ ಕಡಿಮೆ ಆಗಿದೆ. ಯಾಕಂದ್ರೆ ಗ್ರಾಮೀಣದಲ್ಲಿ ಇರೋವ್ನಿಗೆ ಗೊತ್ತು, ನಮ್ಮ ಗ್ರಾಮ ಪಂಚಾಯತ್ ರೇಟ್ ಸರಿ ಮಾಡಿಲ್ಲ ಅಂದರೆ ನಮ್ಮ ಊರು ಉದ್ದಾರ ಆಗಲ್ಲ ಅಂತ. ಬಟ್ ನಮ್ಮಲ್ಲಿ ಸಿಟಿ ಲೆವೆಲಿಂದ ಒಂದಿನ ರಜೆ ಸಿಗ್ತಾ, ನಮ್ಗೆ ಹೆಂಗಿದ್ರು ಕಂಪ್ನಿಲಿ ಲೀವ್ ಕೊಡಲ್ಲ, ಗೌರ್ಮೆಂಟಲ್ಲಿ ಲೀವ್ ಇರಲ್ಲ, ಅವತ್ತೆಲ್ಲ ಮಕ್ಳಿಗೆ ರಜೆ ಇರ್ತಾ ಹೋಗಿ ಪಿಕ್ನಿಕ್ ಹೋಗ್ಬಿಡೋಣ ಎಲ್ಲರೂ. ಮತ್ತು ಇವರು ಡೇಂಜರಸ್ ಆದ್ರಲ್ಲ ಸರ್. ಹಂಗೆ ಕಂಪೇರ್ ಮಾಡಿದಾಗ ಸಿಟಿ ಲೆವೆಲಲ್ಲಿ ಅಕ್ಷರಸ್ಥರು, ಅವ್ರಿಗೆ ಗೊತ್ತು ನಾವು ಒಂದು ಹಾಕೋ ಒಂದು ವೋಟಿಂದ ನಮ್ಮ ದೇಶದ ಪ್ರಗತಿಗೆ ನಂದೊಂದು ಕೊಡುಗೆ ಆಗ್ತದ ಅಂತನೋದು ಅವ್ರು ಮೊದಲು ಹೇಳಬೇಕು. ನಮ್ಮ ಅನಕ್ಷರಸ್ಥರಿಗೆ ಹಳ್ಳಿ ಉದ್ದಾರ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಅದ. ನಮ್ಮ ಸಿಟಿ ಜನರಿಗೆ ಹೋಗ್ಲಿ ಬಿಡ್, ನಾನೊಬ್ಬನ ಹಾಕಿಲ್ಲ ಅಂದ್ರೆ ಏನು ಮುಳುಗ್ತದ, ನಾನು ಒಬ್ಬನ ಹಾಕಿಲ್ಲ ಅಂದ್ರೆ ಏನು ಮುಳುಗ್ತದ ಅಂತ ಎಲ್ಲರೂ ಅದೇ ರೀತಿ ವಿಚಾರ ಮಾಡೋದ್ರಿಂದ ನಮ್ಗೆ ಇಷ್ಟು ಡೌನ್ ಆಗಿದೆ ವೋಟಿಂಗ್ ಲೆವೆಲ್. ಅದಕ್ಕೆ ಅನಕ್ಷರಸ್ಥರಿಗಿಂತ ಅಕ್ಷರಸ್ಥರು ಭಾಳ ಡೇಂಜರಸ್ ಅಂತೀರ.
1: ಖಂಡಿತ. ಯಾಕಂತಂದ್ರೆ ನಾನು ಎಲ್ಲ ಒಂದ್ ಕಡೆ ಪತ್ರಿಕೆ ಓದ್ತಿದ್ದೆ, 7 ಲಕ್ಷ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯಿಂದ ಓಟ್ ಹಾಕಕ್ ಬಂದಿಲ್ಲ, ಇರೋದು 20 ಲಕ್ಷ ಜನ, ಅದರಲ್ಲಿ 12 ಲಕ್ಷ ಜನ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು. ಎಷ್ಟೇ ಮತದಾನ ಜಾಗೃತಿಗಳಾದ್ರೂ ಕೂಡ 18 ವರ್ಷ ಮೇಲ್ಪಟ್ಟವರು ಕೂಡ ಇನ್ನೂ ಮತದಾನ ಜಾಗೃತಿ ಮಾಡೋದಾ ಅನ್ನುವಂಥ ಪ್ರಜ್ಞೆ. ಯಾಕಂದ್ರೆ ನಾವು ಓದ್ತಿದ್ದೀವಿ ಪ್ರಜಾಪ್ರಭುತ್ವದ ಬಗ್ಗೆ ಓದ್ತಿದ್ದೀವಿ, ಸಂವಿಧಾನ ಅಂದ್ರೆ ಏನು ಓದ್ತಿದ್ದೀವಿ, ಸರ್ಕಾರ ಅಂದ್ರೆ ಏನು ಓದ್ತಿದ್ದೀವಿ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲದರ ಬಗ್ಗೆ ಓದ್ತಾ ಇದ್ದೀವಿ, ಶಾಲೆಗಳಲ್ಲಿ ಓದ್ತಿದ್ವಿ, ಕಾಲೇಜಲ್ಲಿ ಓದ್ತಿದ್ವಿ. ಬಟ್ ಆದ್ರೆ ವೋಟಿಂಗ್ ಮಾಡಕ್ಕೆ ನಾವು ಮುಂದೆ
2: ಬರ್ತೀವಿ.
1: ಹಂಗಾಗಿ ಎಲ್ಲೋ ಒಂದ್ ಕಡೆ ಮಕ್ಕಳನ್ನ ವಿದ್ಯಾವಂತರೇ ನಾವು ಸ್ವಲ್ಪ ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋದ್ರಲ್ಲಿ ಬಹಳ ಹಿಂದೆ ಉಳಿದಿದ್ದೀವಿ ಅಂತ. ಇಷ್ಟೊತ್ತು ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಒಂದು ಶಾಲೆಯಲ್ಲಿ ಆಗಬೇಕು, ಒಂದು ಮನೆಯಿಂದ ಆರಂಭ ಆಗಬೇಕು, ಮತ್ತು ನನ್ನ ಅಕ್ಕಪಕ್ಕದವನು ಏನಿದ್ದಾನೆ ಅನ್ನುವಂಥ ಪರಿಚಯ ಆಗಬೇಕು ಮೊದಲು. ನನಗೆ ಯಾಕೋ ಅದು ಇತ್ತೀಚೆಗೆ ಅದು ಕಡಿಮೆ ಆಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಕೂಡ ಈ ಸಂಸ್ಕೃತಿ, ನಗರ ಸಂಸ್ಕೃತಿ ಡೆವಲಪ್ ಆಗ್ತಿದೆ. ಅಕ್ಕಪಕ್ಕದಲ್ಲಿ ಏನಿದ್ದಾರೆ, ಅವ್ರ ಪರಿಸ್ಥಿತಿ ಏನಿದೆ, ನಾವು ಒಂದು ಸ್ವಲ್ಪ ಅವ್ರಿಗೆ ಆಸರೆ ಆಗೋಣ ಅನ್ನುವಂಥ ಮನಸ್ಥಿತಿ ಕೂಡ ಇವತ್ತು ಕಡಿಮೆ ಆಗ್ತಿದೆ. ಸೊ ಆ ಥರದ ಮನಸ್ಥಿತಿಗಳಾಗಲಾರ್ದಂಗೆ ವಿದ್ಯಾವಂತರಾದಂಥ ಮತ್ತು ವಿದ್ಯಾವಂತ ಸಮುದಾಯ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿದೆ, ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡಿಸಬೇಕಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಕೂತ್ಕೊಂಡು ಯುವಕರು ಮತ್ತು ಸಾಮಾಜಿಕ ಪ್ರಜ್ಞೆ ಹೇಗೆ ಮತ್ತು ಎತ್ತ ಹೇಗಿದೆ, ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನಾಡಿದ್ದೀವಿ. ಇಷ್ಟೊತ್ತು ನಮಗೆ ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದ. ನಮಸ್ಕಾರ.
2: ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ.
3: ಇದುವರೆಗೂ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಹೇಗೆ ಎತ್ತ ಕುರಿತು ಒಂದು ಅವಲೋಕನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ ಹಾಗೂ ಪಾರ್ವತಿ ಬಿರಾದಾರ್. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದಾಗಿತ್ತು ಇಂದಿನ ಯುವವಾಣಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ. 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ, 6 ಗಂಟೆ 5 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು ಪ್ರಸಾರವಾಗಲಿವೆ. ಇನ್ನು 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. 6 ಗಂಟೆ 51 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಿರ್ವಾರ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಆಫ್ರೀನ್ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ನಂತರ ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. 7:20ಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರಿನ ಶ್ರೀ ವೀರಾಂಜನೇಯ ಭಜನಾ ಮಂಡಳಿಯ ಪ್ರಶಾಂತ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು ಪ್ರಸಾರವಾಗಲಿವೆ. 7:45ಕ್ಕೆ ಚಿತ್ರಗೀತೆಗಳು, 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:30ಕ್ಕೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡದ ಶಿವಮ್ಮ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳು ಪ್ರಸಾರವಾಗಲಿವೆ. ಇನ್ನು 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ದೊಡ್ಡಾಟ ಕೃಷ್ಣಾರ್ಜುನರ ಕಾಳಗ. ಪ್ರಸ್ತುತಪಡಿಸುವವರು ಕುಷ್ಟಗಿ ತಾಲೂಕಿನ ಗಂಗನಾಳ ಗ್ರಾಮದ ಬಸವರಾಜ್ ಮತ್ತು ಸಂಗಡಿಗರು. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾ ದೇವಿಯವರ ಗಾಯನದ ಧ್ವನಿ ಮುದ್ರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇನ್ನೂ ನಿಲಯದ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:40 ರೈತರಿಗೆ ಸಲಹೆಗಳು, 6:45 ಮಾಧವಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 7:45 ಚಿತ್ರಗೀತೆಗಳು, 8:30 ವಿವಿಧ ಕಲಾವಿದರಿಂದ ವಚನ ಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳು ಪ್ರಸಾರವಾಗಲಿವೆ. ಇನ್ನು 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದ ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜಗೌಡ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಕುರಿತು ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗೌಡನೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಇ ಡ್ರೈವ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕುರಿತ ಕಾರ್ಯಕ್ರಮ, ವಾಚಕರು ಹೆಚ್ಆರ್ ಕೇಶವಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡದ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ನಿವೃತ್ತ ಅಧಿಕಾರಿಯಾದ ಆಯುರ್ವೇದ ತಜ್ಞರಾದ ಬಿ ರೂಪಾಬಾಯಿಯವರೊಡನೆ ಸಂದರ್ಶನ. 6:51 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7:20 ಜನಪದ ಸಂಗೀತದಲ್ಲಿ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಇನ್ನು 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಕುರುಡರು, ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ದೀರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Akashwani, the news read by Anuja Kumar. In Uttar Pradesh, 14 students lost their lives after a massive fire broke out at a coaching center located inside a commercial complex in Lucknow's Aliganj area this afternoon. Several injured persons have been admitted to nearby hospitals. The blaze reportedly started inside the institute building and spread rapidly through the complex, which houses coaching centers, showrooms and a gaming zone, triggering panic among students. Fire brigade teams, police personnel and district administration officials are conducting rescue and evacuation efforts. Talking to media, Deputy Chief Minister Brijesh Pathak said that 14 students aged between 16 to 18 years who were present at the animation center in the building lost their lives. He said that the firefighters are searching for students in the corners, washrooms and other areas of the building. Uttar Pradesh Chief Minister Yogi Adityanath spoke to the Director General of Police and the Additional Chief Secretary Home, directing them to ascertain the cause of the fire and closely monitor the ongoing rescue and relief operations. He said those found responsible for the incident would face strict action. The Chief Minister also cut short his visit to Aligarh and Firozabad districts while returning to Lucknow to personally oversee the situation. Prime Minister Narendra Modi has expressed grief at the loss of lives in the fire mishap. In a social media post, he announced an ex gratia of 2 lakh rupees from Prime Minister National Relief Fund to the next of the kin of each deceased. The injured would be given 50,000 rupees. The two-day BRICS National Security Advisors meeting began in New Delhi today. The meeting, being chaired by National Security Advisor Ajit Doval, brings together security chiefs from the bloc's 11 member countries. These include India, Brazil, China, Egypt, Ethiopia, Indonesia, Iran, Russia, Saudi Arabia, South Africa and UAE. The discussion includes

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಶ್ರೀ ಚಾನಲ್ ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
1: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
0: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
1: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತೆ.

0: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
0: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
0: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
0: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
3: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: आशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಈಗ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ರಾಜಪ್ಪ, ತಂದೆ ಮಹಾದೇವಪ್ಪ, 31 ವರ್ಷದ ಇವರು. ಪಿಯುಸಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಕಪ್ಪು ಬಣ್ಣ ಹೊಂದಿದ್ದು ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಕನ್ನಡ ತೆಲುಗು ಹಿಂದಿ ಭಾಷೆಯನ್ನು ಬಲ್ಲವರಾಗಿದ್ದು ಕಾಣೆಯಾಗಿರುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸದರ್ ಬಜಾರ್ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08-532-22-6148 ಅಥವಾ PSI ಮೊಬೈಲ್ ನಂಬರ್ 9480808030ಗೆ ತಿಳಿಸಲು ಈ ಮೂಲಕ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಪ್ರಕಟಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15. ಈಗ ಕೇಳಿ ಭಾವಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಸಂತ ಶಿಶುನಾಳ ಶರೀಫರ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳಿ ಚಂದ್ರಶೇಖರ್ ಕಂಬಾರ್ ವಿರಚಿತ ಭಾವಗೀತೆಯೇ.

ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಯನ್ನು ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಇದುವರೆಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ವಿವಿಧ ಕವಿಗಳ ವಿರಚಿತ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಆಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 924,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ

0: 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ.
1: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
2: पीएलआई है ना?
3: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं पीएलआई पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
4: अक्का कैल्स सिक्तु.
5: अरे वाह, अभिनंदनेगळु. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿನಂದು ಬಜೆಟ್ ನಿಂದು.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
9: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
10: ಹಲ್ಲುಜ್ತಾ ಇದೀನಿ ಕಣಮ್ಮ.
9: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
10: ಸರಿ, ನಿಲ್ಸಿದೀನಿ ಬಿಡು.
9: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
11: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
9: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
11: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
10: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
12: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
13: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ

0: ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು. ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಭರ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ

ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ ಆಸಕ್ತಿ ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೆ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51 51:30. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

0: ಕೃಷಿ, ಸಖಿ, ಆಫ್ರೀಲ್ ಅವರೊಂದಿಗೆ ಮಾತುಕತೆಯನ್ನ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಂತೇಳಿ, ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿ ಹೋಗಲಂತೇಳಿ ವಿವಿಧ ಹುದ್ದೆಗಳನ್ನು ಸೃಜನೆ ಮಾಡಿ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಸಖಿಯರು, ಗ್ರಾಮೀಣ ಭಾಗದಲ್ಲಿ ಕೃಷಿ ಸಖಿಯರು ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಇಲಾಖೆ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ತರಬೇತಿ ಪಡೆದಂಥ ಮಾಹಿತಿಯನ್ನು ರೈತರಿಗೆ ಮುಟ್ಟಿಸುವಂಥದ್ದಾಗಿರ್ಬೋದು, ಹೀಗೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರವಾರ ತಾಲೂಕಿನ ಹೀರಾ ಗ್ರಾಮದ ಆಫ್ರೀನ್ ಅವರು, ಇವರು ಕೂಡ ಕೃಷಿ ಸಖಿಯರು. ಯಾವಾಗ ಕೃಷಿ ಸಖಿಯಾಗಿ ಇವರು ಸೇವೆಗೆ ಸೇರಿಕೊಂಡ್ರು, ಏನೆಲ್ಲ ತರಬೇತಿಯನ್ನು ಪಡ್ಕೊಂಡ್ರು, ಯಾವ ರೀತಿಯಾಗಿ ಇವರು ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಕೃಷಿ ಮಾಹಿತಿಯನ್ನು ನೀಡ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಆಫ್ರೀನ್ ಅವರಿಂದ, ಆಫ್ರೀನ್ ಅವರು, ಈಗ ತಾವು ಎಲ್ಲಿವರೆಗೆ ಓದಿರಿ, ನಿಮ್ಮ ಅಭ್ಯಾಸ ಶಿಕ್ಷಣ ಎಲ್ಲಿವರೆಗೆ ಆಗಿದೆ?
2: ಯಂತ್ರತನ ಆಗಿದೆ ಸರ್, ನಮ್ಮದು SSLC ಮುಗಿದಿದ್ದೀರಿ, ಈಗ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಎಕ್ಸಾಮ್ ಬರಿತಾ ಇದ್ದೀನಿ ಸರ್.
1: ಅಂದ್ರೆ SSLC ಮುಗಿದಿದೆ, PUC ಎಕ್ಸ್ನಲ್ ಆಗಿ ಕೆಲಸ ಮಾಡ್ತಾ ಇದ್ರಿ?
2: ಹಾ ಸರ್, ಕೆಲಸ ವರ್ಕ್ ಮಾಡ್ಕೊಂತ ಡೈರೆಕ್ಟ್ ಎಕ್ಸಾಮ್ ಬರಿತಾ ಇದ್ದೀನಿ.
1: ಬಹಳ ಸಂತೋಷಮ್ಮ. ನೋಡ್ರಿ, ಈಗ ಕೃಷಿ ಸಖಿ ಆಗ್ಬೇಕಂತೇಳಿ ನಿಮಗೆ ಮಾಹಿತಿ ಪ್ರಾರಂಭದಲ್ಲಿ ಯಾರು ಕೊಟ್ಟರು, ಯಾರನ್ನ ನೀವು ಭೇಟಿ ಆಗಿದ್ರಿ, ಹೆಂಗೆ ಸೇರ್ಕೊಂಡ್ರಿ ನೀವು?
2: ತಾಲೂಕ್ ಪಂಚಾಯತಿ ವತಿಯಿಂದ ಅವರು TPM ಅಂತ ಬಂದಿದ್ರು ಸರ್, ಊರುಗಳಿಗೆ ಗ್ರಾಮ ಪಂಚಾಯತಿಗಳಿಗೆಲ್ಲ ಬಂದು ಭೇಟಿ ಕೊಟ್ಟಾಗ ಅಲ್ಲಿದ್ದ ಸಿಬ್ಬಂದಿಗಳು ಹೇಳಿದ್ರಿ ನಮಗೆ, ಹಂಗಾಗಿ ಇಂಟ್ರೆಸ್ಟ್ ಇತ್ತು ರೀ, ಅದಕ್ಕೆ ಜಾಯ್ನ್ ಆದಿವಿ ರೀ ಕೃಷಿ ಸಖಿಯಾಗಿ.
1: ಈಗ ಕೃಷಿ ಸಖಿಯಾಗಿ ಜಾಯ್ನ್ ಆದ್ರಿ, ನೀವು ಅರ್ಜಿ ಹಾಕಿದ್ರಿ, ಸೆಲೆಕ್ಟ್ ಮಾಡಿದ್ರು, ನಿಮಗೆ ಮೊದಲ ಕೃಷಿ ಮಾಹಿತಿ ಇತ್ತಮ್ಮ, ನಿಮ್ದು ಒಕ್ಕಲ್ತನ ಕೃಷಿದ ಏನ್ ಒಕ್ಕಲ್ತನ ಮನೆತನ ನಿಮ್ದು ಹೆಂಗೆ?
2: ಒಕ್ಕಲ್ತನ ಮನೆತನ ಇತ್ತು ಸರ್, ಆದ್ರೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ರೀ. ಓದಿದ್ವಿ, ಹೊಲ್ದಾಗ ಬಿತ್ತಬೇಕು, ಮನೆಗೆ ಬರಬೇಕು, ಹೇಳಿದ ಗೊಬ್ಬರ ಹಾಕ್ಬೇಕು, ಹೇಳಿದ ಎಣ್ಣೆ ಹೊಡಿಬೇಕು, ಅಷ್ಟೇ ಗೊತ್ತಿತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಪ್ರತಿಯೊಂದು ಗೊಬ್ಬರ ಹಿಂಗೆ ಇರುತ್ತಾ, ಹೊಲದಲ್ಲಿ ಮಣ್ಣಿನ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿಕೊಟ್ಟಾರೆ KVK ಅವ್ರಿ.
1: ಈಗ ಸೇರ್ಕೊಂಡ್ಮೇಲೆ ನಿಮಗೆ ತರಬೇತಿ ಬಹಳ ಮುಖ್ಯ, ಯಾಕಂತಂದ್ರೆ ಈಗ ತಾವು ಕೃಷಿ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಗೊಬ್ಬರ ಎಣ್ಣೆ ಯಾವ ಸಮಯದಾಗ ಬಿತ್ತಬೇಕು, ಕಸ ಹೆಂಗಿರ್ತದೆ, ಕಳೆ ಹೆಂಗಿರ್ತದೆ, ಮತ್ತು ಸಾವಯವ ಕೃಷಿ ಏನು, ನೈಸರ್ಗಿಕ ಕೃಷಿ ಏನು, ಬೇರೆ ಬೇರೆ ಇಲಾಖೆ ಯೋಜನೆಗಳು ನಿಮಗೆ ಗೊತ್ತಿರೋದಿಲ್ಲ. ಹೆಂಗೆ ಸೆಲೆಕ್ಷನ್ ಆದಮೇಲೆ ನಿಮಗೆ ತರಬೇತಿಗಳು ಎಲ್ಲಿ ಕೊಟ್ಟರು, ಏನೇನು ತರಬೇತಿಗಳನ್ನು ಪಡ್ಕೊಂಡ್ರಿ ಪ್ರಾರಂಭದಲ್ಲಿ?
2: ಪ್ರಾರಂಭದಲ್ಲಿ ಫಸ್ಟ್ನೇ ಮಾಡಲ್ ಅಂತೂ ಬಂದಿದ್ದಿಲ್ಲ ಸರ್, ಎರಡನೇ ಮಾಡಲಲ್ಲಿ ಅಂದರೆ KVKಲ್ಲೇ ಕೊಟ್ಟರು ಸರ್ ನಮಗೆ ತರಬೇತಿ. ತುಂಬ ಚೆನ್ನಾಗಿ 5 ದಿನ ಕೊಟ್ರಿ, ಮಣ್ಣಿನ ಬಗ್ಗೆ ಹೇಳಿದ್ರಿ, ಮಣ್ಣು ಯಾವ ಥರ ಇರ್ತದೆ, ಅದರಲ್ಲಿ ಏನೇನು ಜೀವಾಂಶಗಳು ಇರ್ತಾವ ಅವೆಲ್ಲ ಮಾಹಿತಿ ಕೊಟ್ಟಾರ್ರಿ. ಮತ್ತು ನೈಸರ್ಗಿಕವಾಗಿ ಯಾವ ಥರ ಬೀಜಗಳಿಗೆ ಬೀಜೋಪಚಾರ ಮಾಡಬೇಕು, ಮತ್ತು ನಾವು ಪ್ರತಿಯೊಂದು ರೈತರನ್ನ ಆದಾಯ ಜಾಸ್ತಿ ಬರುವಾಗೆ ವೆಚ್ಚ ಕಡಿಮೆ ಆಗೋ ಥರ ಮಾಹಿತಿ ಹೇಳಬೇಕು ಅಂತೆಲ್ಲ ಚೆನ್ನಾಗಿ ಹೇಳಿಕೊಟ್ಟಾರ್ರಿ ಇಲ್ಲಿಗೆ ಬಂದಮೇಲೆ, KVKಗೆ ಬಂದಮೇಲೆ.
1: ಅಂದರೆ 5 ದಿನದ ತರಬೇತಿ ಆಯಿತು, ಮಧ್ಯದಲ್ಲಿ ಮತ್ತೆ ಬೇರೆ ತರಬೇತಿ?
2: ಬೇರೆ ತರಬೇತಿ ಇಲ್ಲ ರೀ, KVKಗೆ 5 ವರ್ಷಕ್ಕೆ ಮಾಡಲು ಒಂದೇ ಸಲ ಆಗ್ತಾರ್ರಿ. ಬೇರೆ ಟೈಮಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀವಿ ರೀ, ಅಲ್ಲಿ ಏನೇನು ಬಂದಿದ್ದಾವೆ ಜನರಿಗೆ ಸಲಕರಣೆಗಳು, ಅವಕ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡ್ಬಂದು ರೈತರಿಗೆ ಮಾಹಿತಿ ಹೇಳ್ತೀವಿ ರೀ. ಗ್ರಾಮಗಳಲ್ಲಿ ಒಂದು ಪಂಚಾಯತಿಗೆ ಎಷ್ಟು ಊರು ಬರ್ತಾವ್ರಿ, ಆ ಥರ ಮಾಹಿತಿ ಹೇಳ್ತೀವಿ ರೀ. ಸಬ್ಸಿಡಿಯಲ್ಲಿ ಏನೇ ಬರಲಿ ರೈತರಿಗೆ ಮುಟ್ಟಿಸ್ತೀವಿ ರೀ. ಮತ್ತು ಕಾಲಿದ್ದ ಟೈಮಲ್ಲಿ ಫೀಲ್ಡ್ ವರ್ಕ್ ಹೋಗಿ ಜನರಿಗೆ ಬೀಜಾಮೃತ ಯಾವ ಥರ ಮಾಡಬೇಕು, ಅವರು ನೈಸರ್ಗಿಕ ಕೃಷಿ ಯಾವ ಥರ ಬಳಕೆ ಮಾಡಬೇಕಂತಂದು ಮಾಹಿತಿ ಕೊಡ್ತೀವಿ ರೀ ಫೀಲ್ಡ್ ವರ್ಕಲ್ಲಿ.
1: ನೋಡ್ರಮ್ಮ, ನಿಮ್ಮದು ಹೀರಾ ಪಂಚಾಯತಿ ಸಿರವಾರ ತಾಲೂಕಿಂದು, ಪಂಚಾಯತಿ ಒಬ್ಬರು ಇರ್ತಾರಾ ಅಥವಾ ಇನ್ನು ಊರಿಗೆ ಒಬ್ಬರು ಇರ್ತಾರಾ? ನಿಮ್ಮ ವ್ಯಾಪ್ತಿಯಲ್ಲಿ ರೈತರು ಎಷ್ಟು ಜನ ಇರ್ತಾರೆ, ಎಷ್ಟು ಜನ ರೈತರು ನೀವು ಸೇರಿಸ್ತೀರಿ ಯಾವಾಗ? ನಿಮ್ಮ ಡ್ಯೂಟಿ ಏನು ಮಾಡ್ತೀರಮ್ಮ?
2: ನಮ್ಮ ಡ್ಯೂಟಿ ಅಂದರೆ ಎಲ್ಲಿ ಜನ ಇರ್ತಾರ್ರಿ ಅವರು ಹೊಲದಲ್ಲಿ ವಿಸಿಟನ್ನು ಕೊಡ್ತೀವಿ, ಹೊಲದಲ್ಲಿ ಹೋಗಿ ಮಾಹಿತಿ ಹೇಳ್ತೀವಿ ರೀ ಅವರಿಗೆ, ಅದು ಯಾವ ಬೆಳೆ ಇರುತ್ತೋ ಆ ಟೈಮಲ್ಲಿ ಅವ್ರಿಗೆ ಹೋಗಿ ಈ ಬೆಳೆಗೆ ಇದೇ ಗೊಬ್ಬರ ಎಣ್ಣೆ ಹಾಕ್ಬೇಕು, ಯಾವ್ದು RSKಯಲ್ಲಿ ಬಂದಿರುತ್ತೋ ಅದು ಹೇಳ್ತೀವಿ ರೀ. ಮತ್ತು ಇವರು ರೈತರಿಗೆ ಅಂದರೆ ಜನರು ಎಲ್ಲಿ ಕುಂತಿರ್ತಾರೆ, ಏನೇನು ಸ್ಕೀಮ್ಗಳಿದ್ದು ಹೇಳ್ತೀವಿ ರೀ. ಈ ಥರ ರೈತ ಸಂಪರ್ಕ ಸ್ಪ್ರಿಂಕ್ಲರ್ ಬಂದರೆ ಅವೆಲ್ಲ ಅರ್ಜಿ ಹಾಕ್ಸ್ತೀವಿ ರೀ ಕರ್ಕೊಂಡೋಗಿ. ಮತ್ತು ಇದು ನೈಸರ್ಗಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸ್ಬಾರ್ದು, ನೈಸರ್ಗಿಕವಾಗಿ ಯೂಸ್ ಮಾಡಬೇಕು. ಮತ್ತು ಕಸ ಕಡ್ಡಿ ಹೊಲದುಗಳಲ್ಲೆಲ್ಲ ಸುಡ್ತಾರ್ರಿ, ಅವೆಲ್ಲ ಸುಡಬೇಡ್ರಿ. ಮತ್ತು ಅವೆಲ್ಲ ಒಂದು ತಿಪ್ಪೆ ಗುಂಡಿ ಥರ ತೋಡಿ ಅದರಲ್ಲಿ ಹಾಕಿ ಗೊಬ್ಬರ ಆಗುತ್ತೆ ನೈಸರ್ಗಿಕವಾಗಿ ಅಂತ ಹೇಳ್ತೀವಿ ರೀ, ಮಾಹಿತಿ ಕೊಡ್ತೀವಿ ರೀ ರೈತರಿಗೆ.
1: ಈಗ ನೋಡಮ್ಮ, ಈಗ ಕೃಷಿ ಅಧಿಕಾರಿಗಳಿರ್ತಾರೆ, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ, ನೀವು ಹೆಣ್ಮಕ್ಳು ಹೋಗ್ತಿರಲ್ಲ, ನಿಮ್ಮ ಮಾತು ಕೇಳ್ತಾರ ರೈತರು, ಏ ನಮ್ಮ ನೀನು ಹೇಳಿದಿ ಚಲೋ ಆತು, ಇಲ್ಲ ನನಗೆ ಏ ನೀನೇನು ಹೇಳ್ತೆ ಮನಡಿ ಅಂತೇಳಿ ಕೆಲವೊಬ್ರು ಏ ಬೇಡ ನಡೆಯುವ ಅಂತ ಹೇಳ್ತಿರ್ತಾರೆ, ನೀವು ಹೇಳಿದ್ದನ್ನು ಅವರು ಕೇಳ್ತಾರ ಅಥವಾ ನೀವು ಮಾಡಿದ್ದನ್ನು ಅವರು ಮಾಡಿ ತೋರಿಸ್ತಾರ?
2: ಸರ್ ಇಲ್ಲ ಸರ್, ಫಸ್ಟಿಗೆ ಜಗ್ಗೆ ಫೇಸ್ ಮಾಡಿವಿ ರೀ ಪ್ರಾಬ್ಲಮ್ಗಳು, ಎಲ್ಲರೂ ಬಾಯಲ್ಲಿ ಒಂದೊಂದು ಥರ ಮಾತಾಡ್ಯಾರ ಅವೆಲ್ಲ ಫೇಸ್ ಮಾಡಿಕೊಂಡು ಆದ್ರೂ ಏನಾದರೂ ಒಂದು ಸಾಧನೆ ಮಾಡಬೇಕಂತಂದು ಎಲ್ಲರೂ ಅಂದರು ಅನ್ಸ್ಕೊಂಡು ಹಂಗೆ ಈಗೀಗ ಸ್ವಲ್ಪ ಸುಧಾರಿಸ್ಯಾರ ರೀ ರೈತರು. ಫಸ್ಟ್ ಟೈಮಲ್ಲೆಲ್ಲ ಹೋದ್ರೆ ಅವರು ಮಾತೇ ಕೇಳ್ತಿದ್ದಿಲ್ಲ.

0: ರೀ, ಈಗ ಸ್ವಲ್ಪ ಸುಧಾರಿಸ್ಯಾರಿ, ಇನ್ನು ಇಂಪ್ರೂವ್ ಮಾಡ್ತೀವ್ರಿ, ಆದ್ರೂ ಬಿಡಲ್ಲ ರೀ ಕೆಲಸ.
1: ನೋಡಮ್ಮ, ಈಗ ಅಂಗನವಾಡಿಗಳಲ್ಲಿ ಈಗ ಅವರೆಲ್ಲ ಆಶಾ ಕಾರ್ಯಕರ್ತರು ಬಹಳ ಮಂದಿ, ಮೊದಲೆಲ್ಲ ಹಂಗೆ ಮಾಡ್ತಿದ್ರು, ಅವರಿಗೂ ಅವ್ರ ಮಾತು ಯಾರು ಕೇಳ್ತಿದ್ದಲ್ಲ ಅವಾಗ. ಈಗ ಏನಾದರೂ ಒಂದು ಸಣ್ಣ ಪುಟ್ಟ ಬೇನೆ ಆಯಿತು, ಹೆರಿಗೆ ನೋವು ಆಯಿತು, ಸಣ್ಣ ಆಪರೇಷನ್ ಆಯಿತು ಅಂತಂದ್ರೂ ಕೂಡ ಈಗ ನಮ್ಮ ಆಶಾ ಕಾರ್ಯಕರ್ತರು ಗ್ರಾಮೀಣ ಮಟ್ಟದಲ್ಲಿ ಅವರು ಹೇಗೋ, ನೀವುಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಡಿಮ್ಯಾಂಡ್ ಬರ್ತದ?
0: ಡಿಮ್ಯಾಂಡ್ ಬರುತ್ತೆ ರೀ, ಅದು ನಂಬಿಕೆ ಇಟ್ಟೆ ಕೆಲಸ ಮಾಡಕತ್ತೀವಿ ರೀ. ಆದ್ರೂ ನಮ್ಗೆ ಆರ್ ಎಸ್ ಕೆ ಅವ್ರು ತುಂಬ ಸಪೋರ್ಟಿವ್ ಆಗಿ ಅದಾರ ಸರ್. ನಾವು ಏನಾನ ರೈತರು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಆರ್ ಎಸ್ ಕೆ ಅವ್ರಿಗೆ ಹೇಳ್ತೀರಿ, ಅವರು ಇವರೇ ಕೆಲಸ ಮಾಡ್ತಾ ಇದಾರೆ ಅಂತ ಅವ್ರು ಹೇಳಿದ್ಮೇಲೆ ಅವಾಗ ರೈತರು ಒಪ್ಕೊಂಡು ಏನಾದರೂ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ತುಂಬ ಸಪೋರ್ಟಿವ್ ಆಗಿ ಇದಾರೆ ರೈತ ಸಂಘ.
1: ರೈತರಿಗೆ ನೋಂದಾವಣೆಯನ್ನು ಮಾಡಬೇಕಾಗ್ತದೆ, ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ರೈತರನ್ನ ಕರ್ಕೊಂಬರೋದಾಗಿರ್ತದೆ, ಅವರಿಗೆ ಮಾಹಿತಿಯನ್ನು ಕೊಡೋದಾಗಿರ್ತದೆ. ನೋಡಮ್ಮ, ಈಗ ಬಹಳಷ್ಟು ವಿಚಾರಗಳು ಮೊಬೈಲಲ್ಲೇ ಆಗ್ತದೆ, ಬೆಳೆ ಸಮೀಕ್ಷೆ ಆಗಿರ್ಬೋದು, ರೈತರ ನೋಂದಣಿ ಆಗಿರ್ಬೋದು, ಫ್ರೂಟ್ ಆ್ಯಪ್ ಇನ್ಯಾವೇನು ಹೇಳ್ತೀವಲ್ಲ ಅವನ್ನು ಕೂಡ ಈ ಮೊಬೈಲಲ್ಲಿ ಆಗ್ತದೆ. ಮೊಬೈಲ್ ಮೂಲಕ ನೀವು ಆಪ್ರೇಟ್ ಮಾಡಕ್ಕೆ ಬರ್ತಾ ನಿಮಗೆ?
0: ಸರ್ ಹೇಳ್ಕೊಡ್ತಾರ್ರಿ, ಮಾಡ್ತಾ ಇದ್ದೀವ್ರಿ, ಇನ್ನು ಕಲಿಬೇಕು ಸರ್, ಇನ್ನು ಜಾಸ್ತಿ ಕಲಿಬೇಕ್ರಿ ನಾವು.
1: ಅನಂತರ ರೈತರ ನೋಂದಣಿ ಆಗಿರ್ಬೋದು, ಕೆ ಕಿಸಾನ್ ಆಗಿರ್ಬೋದು, ಈಗ ಅರ್ಜಿ ತಗೊಳ್ಳೋದಾಯ್ತು, ಡಾಕ್ಯುಮೆಂಟ್ಸ್ ಕೊಡೋಂಗಿಲ್ಲ ರೈತರು, ಅವೆಲ್ಲ ಹೆಂಗ ಅವ್ರ ಹೆಂಗ್ ಸಮಜಾಯಿಸಿ ಹೇಳ್ತಿರೋ ಅವರಿಗೆ?
0: ಇಲ್ಲ ಸರ್, ಈ ತರ ನೀವು ಕೊಟ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅವರು ಕೊಡ್ತಾರ್ರಿ, ತಾವೇ ಸ್ವಲ್ಪ ಮನವೊಲಿಸ್ತೀವ್ರಿ ಎಲ್ಲ ಹೇಳ್ಬಿಟ್ಟು.
1: ಮತ್ತೆ ನೋಡಮ್ಮ, ಇಷ್ಟೆಲ್ಲ ಮಾಡ್ತಿದ್ದೆ, ಮತ್ತೆ ಹಳ್ಳಿಗೆ ಹೋಗ್ಬೇಕಾಗ್ತದೆ, ಹೊಲಕ್ಕೆ ಹೋಗ್ಬೇಕಾಗ್ತದೆ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗ್ತದೆ, ಮನೆಗೆ ಅಡಿಗೆ ಗಿಡಿಗೆ ಮತ್ತೆ ಕೆಲಸ ಮಾಡಿ ಹೋಗ್ಬೇಕಲ್ಲ, ಮತ್ತೆ ಮನೆಗೆ ನಡೆಯಬೇಕಲ್ಲ, ಅತ್ತೆ ಸೊಸೆ ಗಂಡಂದೆಲ್ಲ ಸಂಭಾಳಿಸಿಕೊಂಡು ಹೋಗ್ಬೇಕು.
0: ಅತ್ತೆ ಗಂಡ ಮಾವ ಎಲ್ಲರೂ ಬೈತಿರ್ತಾರ್ರಿ, ಆದ್ರೆ ಬೆಳಗ್ಗೆನೆ ಎಲ್ಲ ಎದ್ದು 7 ಗಂಟೆ ಅನ್ನಟಿಗೆಲ್ಲ ಕೆಲಸ ಮಾಡಿಕೊಂಡು. ನಮ್ಮ ಹಳ್ಳಿಗಳಿಗೆಲ್ಲ ಬಸ್ಗಳಿಲ್ಲ ಸರ್, ನಡ್ಕಂತ ಹೋಗ್ತೀವ್ರಿ, ಫೀಲ್ಡ್ ವಿಸಿಟಿಗೆ ಹೋದ್ರೆ ನಡ್ಕಂತ ಹೋಗ್ಬಿಟ್ಟು ಮನೆಗೆ ಒಂದ್ ಮಾತು ಬೈದ್ರು, ಬೈದ್ರೆ ಬೈಲಿ ಬಿಡು, ನಮ್ ಗುರಿನೇ ಮುಖ್ಯ ಅನ್ಕೊಂಡು ಹಂಗೆ ಜೀವನ ಮಾಡ್ಕೊಂತ, ಎಷ್ಟೇ ಕಷ್ಟ ಆಗ್ಲಿ ರೀ ಹಂಗೆ ಮಾಡ್ಕೊಂಡು ಹೋಗ್ತೀವ್ರಿ.
1: ನೋಡಮ್ಮ, ಯಾಕಂತಂದ್ರೆ ಈಗ ಎಲ್ಲ ಮನೆ ಕೆಲಸ ಮತ್ತೆ ಬೇಗ ಎದ್ದು ಇಂಥ ತರಬೇತಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ತರಬೇತಿ ಮತ್ತೆ ರೈತರ ಹೊಲಕ್ಕೆ ಹೋಗ್ಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಏ ಬಿಟ್ಬಿಡಮ್ಮ ಅಂತ ಹೇಳ್ತಾರ ಅವರು.
0: ಅಂತಾರ್ರಿ ಸರ್, ಆದ್ರೂ ನಮ್ಗೂ ಏನೋ ಜನರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಇದ್ದೀರಿ, ಅದ್ರಲ್ಲಿ ನಮ್ಗೆ ಸ್ವಲ್ಪ ಹೊಟ್ಟೆ ಪಾಡೂ ಬದುಕ್ತದೆ ಅಂತಂದು. ಎಷ್ಟೇ ರಿಸ್ಕ್ ಆಗಲಿ ರೀ, ಎಂಥ ಬಿಸಿಲೇ ಇರಲಿ ರೀ, ಎಂಥ ಮಳೆನೇ ಇರಲಿ ರೀ, ಹೋಗೋದು ಮಾತ್ರ ತಪ್ಪಿಸಲ್ಲ ರೀ. ಮನೆಯಲ್ಲೆಲ್ಲ ಕೆಲಸ 8 ಗಂಟೆ ಅನ್ನಟಿಗೆಲ್ಲ ಮಾಡಿಕೊಂಡು 9 ಗಂಟೆ ಎಲ್ಲ ಊರು ಬಿಡ್ತೀವಿ.
1: ನೋಡಮ್ಮ, ಈಗ ವಾರದಾಗ ಎಷ್ಟು ದಿನ ನೀವು ಫೀಲ್ಡಿಗೆ ಹೋಗ್ತೀರಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀರಿ? ದಿನಾಲು ಹೋಗ್ಬೇಕಾ ಅಥವಾ ಅವ್ರು ಹೇಳಿದ ದಿವಸಕ್ಕಷ್ಟೇ ಹೋಗ್ಬೇಕಾ, ಹೇಗೆ?
0: ಇಲ್ಲ ಸರ್, ಟೈಮ್ ಸಿಕ್ಕಾಗೆಲ್ಲ ಕೆಲಸ ಇದ್ದಾಗ ಹೋಗ್ತೀನಿ ರೈತ ಸಂಪರ್ಕ ಕೇಂದ್ರಕ್ಕೆ ರೀ. ಮಿಕ್ಕಿದ ಟೈಮಲ್ಲೆಲ್ಲ ಫೀಲ್ಡ್ ವರ್ಕ್ ಮಾಡ್ತೀವ್ರಿ, ಮತ್ತೆ ಪಂಚಾಯತಿ ಕಡೆ ಇಲ್ಲಿಂದ SHG ಗುಂಪುಗಳು ಮಾಡ್ತೀವ್ರಿ, ಅವ್ರಿಗೆ ಲೋನ್ ಕೊಡಿಸ್ತೀವ್ರಿ, ಮರುಪಾವತಿ ಮಾಡಿಸ್ತೀವ್ರಿ, ಗುಂಪಿಗೆ ಬುಕ್ ಬರಿತೀವ್ರಿ, ಇವೆಲ್ಲ ಒಂದು ವಾರದಲ್ಲಿ ಒಂದು ತಿಂಗಳಲ್ಲೆಲ್ಲ ಕವರ್ ಮಾಡ್ಕೊತೀವ್ರಿ ಟೈಮ್ ಸಿಕ್ಕಾಗೆಲ್ಲ.
1: ನಿಮ್ದು ಸ್ವಸಹಾಯ ಸಂಘಗಳು ಐತಮ್ಮ, ಎಷ್ಟು ಜನ ಮೆಂಬರ್ಗಳಿದ್ರಿ, ಅವ್ರು ಹೆಂಗೆ ನೀವೆಲ್ಲ ಟರ್ನ್ ಓವರ್ನೆಲ್ಲ ಬುಕ್ ದಾಖಲಾತಿಗಳೆಲ್ಲ ಹೆಂಗೆ ಬರಿತೀರ ಅವನ್ನೆಲ್ಲ?
0: ನಾವೇ ಬರಿತೀವಿ ಸರ್ ಬುಕ್ಗಳೆಲ್ಲ, ಅವ್ರದ್ದು ಉಳಿತಾಯ ಕಟ್ಟಿ ಬರ್ತೀವ್ರಿ ಬ್ಯಾಂಕಿಗೆ ಹೋಗಿ, ಅವ್ರಿಗೆ ಲೋನ್ ಕೊಡಿಸ್ತೀವ್ರಿ, ಮತ್ತೆ ರಿಕವರಿ ಮಾಡಿಕೊಂಡು ಮತ್ತೆ ಬ್ಯಾಂಕಿಗೆ ಹಾಕ್ತೀವಿ, ಒಕ್ಕೂಟಕ್ಕೆ ಹಾಕ್ತೀವ್ರಿ ಅಮೌಂಟ್ ಎಲ್ಲ. ಅವರಿಗೆ ಶೌಚಾಲಯ ವ್ಯವಸ್ಥೆ ಬಂದರೆ ಅವೆಲ್ಲ ಶೌಚಾಲಯ ಅರ್ಜಿ ಕೊಟ್ಟು ಬರ್ತೀವ್ರಿ ಪಂಚಾಯತಿಗೆ ಹೋಗಿ, ಏನೇ ಮೀಟಿಂಗ್ ಇರಲಿ ಅಟೆಂಡ್ ಆಗ್ತೀವ್ರಿ ನಾವು. ಮತ್ತೆ ಯಾವ್ದಾನ ಬೇರೆ ಬೇರೆ ಸ್ಕೀಮ್ ಬಂದ್ರು ನಾವೇ ತಗೊಂಡು ಮಾಡಿ ಕೊಡ್ತೀವ್ರಿ ಅವ್ರಿಗೆ ಪಂಚಾಯತ್ ಅವ್ರಿಗೆ.
1: ಈಗ ಕೃಷಿ ಇಲಾಖೆಯ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಬಂದಾಗ ನಿಮ್ಮನ್ನ ಕರೀತಾರೆ ಹೆಂಗಮ್ಮ, ಅಲ್ಲಿ ಯಾರಾದ್ರ ಏನಂತೇಳಿ ಈಗ ಕೃಷಿ ಸಚಿವರು ನಿಮ್ಮನ್ನ ಗುರುತಿಸ್ತಾರೆ?
0: ಅವರೇ ಫಸ್ಟ್ ಫೋನ್ ಬಂದು ಕೃಷಿ ಸಚಿವರಿಗೆ ಮಾಡ್ತಾರೆ ಸರ್, MBK ಅವ್ರು ಯಾರಿಲ್ಲ ಅಂದ್ರೆ ಅವ್ರು ಕೇಳ್ತಾರ್ರಿ ಸರ್ ಇದ್ರಂಗೆ ಹೆಲ್ಪ್ ಮಾಡ್ರಿ ಸ್ವಲ್ಪ ಅಂತೇಳಿ. ಮತ್ತೆ ಇದು ಫೀಲ್ಡ್ ವರ್ಕ್ ಹೋಗ್ತಿರ್ತೀವಲ್ರಿ, ಅವ್ರದ್ದು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತೀವ್ರಿ ಸರ್.
1: ಕೃಷಿ ಇಲಾಖೆ ಜೊತೆ ಬೇರೆ ಬೇರೆ ಈಗ ಸ್ವಸಹಾಯ ಸಂಘಗಳು ಅಥವಾ ಈಗ ಆರೋಗ್ಯ ಕಾರ್ಯಕ್ರಮಗಳು ಅವರೆಲ್ಲವನ್ನ ಕೂಡ ನಿಮ್ಮನ್ನ ಕರೀತಾರೆ?
0: ಕರೀತಾರೆ, ಎಲ್ಲದರಲ್ಲೂ ಅಟೆಂಡ್ ಆಗ್ತೀವಿ, ಹೋಗಿ ನಮ್ಗೆ ಗೊತ್ತಿದ್ದಷ್ಟು ಮಾಹಿತಿ ಪಡ್ಕೊತೀವ್ರಿ, ನಮ್ಗೆ ಗೊತ್ತಿದ್ದಷ್ಟು ರೈತರಿಗೆ ಮತ್ತೆ ಸ್ವಸಹಾಯ ಗುಂಪಿನವ್ರಿಗೆ ಹೇಳ್ತೀವ್ರಿ ಮಾಹಿತಿ.
1: ನೋಡಮ್ಮ, ಸ್ವಸಹಾಯ ಸಂಘದ ಸದಸ್ಯರು ಕೂಡ ಆಗಿರಿ, ಕೆಲವೊಂದು ದಾಖಲಾತಿಗಳನ್ನು ಬರೀತೀರಿ, ನಿಮ್ಮ ಸಂಘದ ಹೆಸರೇನು, ಎಷ್ಟು ಜನ ಮೆಂಬರ್ ಇದ್ದೀರಿ, ನೀವು ಹೆಂಗೆ ಅದನ್ನ ಹಣಕಾಸಿನ ವ್ಯವಹಾರಗಳನ್ನ ಎಷ್ಟೆಷ್ಟು ಟರ್ನ್ ಓವರ್ ಇದೆ ನಿಮ್ದು?
0: ಸರ್ 10 ಜನ ಇದೀವ್ರಿ, 1.5 ಲಕ್ಷ ಸಾಲ ಕೊಡ್ಸೀನ್ರಿ, ಅದನ್ನ ರಿಕವರಿ ಮಾಡಕತ್ತೀನ್ರಿ, ಮತ್ತೆ ಕಟ್ಟಿ ಬರಕತ್ತೀನ್ರಿ ಗುಂಪಿನೂ, ಮತ್ತೆ ಬಡ್ಡಿ ಸಮೇತ ಇಸ್ಕೊಂಡು ಒಕ್ಕೂಟಕ್ಕೆ ಅಮೌಂಟ್ ಹಾಕಕತ್ತೀನ್ರಿ. ಉಳಿತಾಯ ಬಂದು 15,000 ಉಳಿತಾಯ ಮಾಡಿಸಿನ್ರಿ, ತಿಂಗಳ 100 ರೂಪಾಯಿ ಕಟ್ಸ್ತೀನ್ರಿ, ಮನೆ ಮನೆಗೆ ತಿರುಗಾಡಿ ಎಲ್ಲರ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು, ಅವ್ರು ಕೊಡಲಿಲ್ಲ ಅಂದ್ರೆ ನನ್ನ ದುಡ್ಡು ಹಾಕಿ ಇನ್ನಲ್ಲಿ ಇದ್ದಿಸ್ಕೊತೀನಿ ನೋಡ್ರಿ ಸರ್.
1: ಮತ್ತೆ ನೋಡಮ್ಮ, ಈಗ ಇಷ್ಟೆಲ್ಲ ಮಾಡಿಕೊಂಡಾಗ ಈಗ ಸಾಲ ಕೊಟ್ಟಿರಿ, 1.5 ಲಕ್ಷ ರೂಪಾಯಿ ಮಂದಿ ಕೊಟ್ಟಿರಿ, ನೀವು ಕೊಟ್ಟಂಥ ಸಾಲಗಳು ಹೆಣ್ಮಕ್ಳು ಏನು ಒಳ್ಳೇದಾಗ ಬಳಸ್ಕೊಂತಾರ, ಅಥವಾ ಏನು ಮದುವೆ ಮುಂಚೆ ಅಥವಾ ಯಾವ್ದಾರ ಒಂದು ಹಬ್ಬ ಹರಿದಿನಗಳಿಗೆ ಈ ಕೊಟ್ಟಂಥ ಒಂದು ಸಾಲ ಆಯ್ತು, ಕೋಳಿ ಮರಿ ಆಯಿತು, ಒಂಟಗರ ಮರಿ ಆಯಿತು, ಒಂದು ರೊಟ್ಟಿ ಕೇಂದ್ರ ಆಯಿತು, ಇವನ್ನೆಲ್ಲ ಮಾಡ್ಕೊಂಡಿದ್ದವರು ಯಾರು ಅದಾರ ನಮ್ಮ ನಿಮ್ಮ ಗುಂಪಿನಾಗ?
0: ಅವರು ಇದು ಕೊಟ್ಟಿನಿ ಸರ್, ಅವ್ರವ್ರ ವೈಯಕ್ತಿಕ ನಾನು ನೋಡಿಲ್ಲ ಸರ್, ಬಟ್ ಮಾಡ್ಕೊಂಡವ್ರು ಮಾಡ್ಕೊಂಡಾರ್ರಿ. ಸ್ವಂತ ನಾನೇ ಅಂತಂದರೆ ಮೊದಲು 20,000 ರೂಪಾಯಿ ಲೋನ್ ಐತಿ, 15,000 ರೂಪಾಯಿ ಆಡ್ ತೊಗೊಂಡಿದ್ದೆ ಸರ್, ಅದು ಈಗ ಒಂದು ಕೈದಾಗ್ಯಾವ ಸರ್.
1: ಒಂದು ಆಡ್ ಹೋಗಿ 5 ಆಡ್ ಮಾಡ್ಕೊಂಡಿ ನೋಡಮ್ಮ,
0: ಆಡ್ ಮಾಡ್ಕೊಂಡಿದ್ದೀನಿ ಸರ್, ಮತ್ತೆ ಒಂದು ಕೋಳಿ ತೊಗೊಂಡಿದ್ನೆ ರೀ, ಅದರಲ್ಲಿ 7 ಕೋಳಿಗಳಾಗಿ ಈಗ 12 15 ಆಗ್ಯಾವ ಸರ್. ಅದನ್ನ ಮಾರ್ಬಿಟ್ಟು ಮತ್ತೆ 2 ಟಗರ್ ಮರಿ ತಗೊಂಡಿನ್ರಿ. ಒಂದು ಹತ್ತಾಗಿ ಅವ್ರು ಯಾಕಡೆ ಈಕಡೆ
1: ನೋಡಮ್ಮ. ಯಾವುದೇ ಸ್ವಸಹಾಯ ಸಂಘದ ಒಂದು ಹಣನ ನಾವು ಲೋನ್ ಆಗಿ ತಗೊಂಡಾಗ ಅದು ಉತ್ಪಾದಕ ವೆಚ್ಚ ಆಗ್ಬೇಕು. ಯಾಕಂತಂದ್ರೆ ಈಗ 20,000 ತಗೊಂಡಿದ್ದನ್ನ ಯಾವುದೋ ಒಂದು ಮಾಡ್ಕೊಂಡು ಅದು ಯಾವುದೋ ಒಂದು ತೊಟ್ಲಕ್ಕೋ ಅಥವಾ ಯಾವುದೊಂದು ಜಾತ್ರೆಗೋ ಯಾವುದೊಂದು ಹಬ್ಬಕ್ಕೆ ಮಾಡಿ ಹೋಳಿಗೆ ಮಾಡಿ ಉಂಡಿವಪ್ಪ ಅಂತಂದ್ರೆ ಅದು ಮತ್ತೆ ನಾವು ಕೈಲಿ ಕಟ್ಟಬೇಕಾಗ್ತದೆ. ಈಗ ನೋಡಿ ನೀನು ಒಂದು ಆಡು ಮರಿ ತಗೊಂಡು 5 ಆಡು ಮರಿ ಆಯ್ತು, ಈಗ 12 ಕೋಳಿ ಮರಿ ಅದಾವ, 2 ಟಗರ್ ಮರಿ ತಗೊಂಡು, ಇದು ನಿನಗೆ ಒಂದರಿಂದ ಡಬಲ್ 3 ಪಟ್ಟು ಆಗ್ತದೆ.
0: ಆಗಿದೆ ಸರ್, ಡಬಲ್ ಅವ್ಕರನ್ನೇ ಮಾರ್ಕೊಂಡು ಖರ್ಚಿಗೆ ಮಾಡ್ಕೊಂತೀರಿ. ಒಂದೊಂದು ಟೈಮಲ್ಲಿ ಒಂದು ಕೋಳಿ ಮಾರಿದ್ರೆ 1,000 ರೂಪಾಯಿ ಬರುತ್ತೆ, ಆದ್ರೆ ರೈತರು ಬದುಕಬಹುದಲ್ರಿ ಬಡವರು. ಅದೇ ತರ ಎಲ್ರಿಗೂ ಹೇಳ್ತೀನಿ ಸರ್, ಸ್ವಸಹಾಯ ಗುಂಪಿನ ಮಹಿಳೆಯರು ದುಡ್ಡು ತಗೊಂಡು ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ, ಸುಮ್ನೆ ಅದ್ ತಗೊಂಡು ಇದು ತಗೊಂಡು ಈ ತರ ಏನಾದ್ರು ಜೀವನಕ್ಕೆ ಮಾಡ್ಕೊರಿ ಅಂತ ಹೇಳಿ ಬರ್ತೀನಿ ಸರ್.
1: ಸ್ವಸಹಾಯ ಸಂಘದ ಮೂಲ ಉದ್ದೇಶನೇ ಅದೇ, ನಾವು ತೆಗೆದುಕೊಂಡಂತಹ ಒಂದು ಲೋನು ಯಾವುದೇ ಒಂದು ಕೆಲಸಕ್ಕೆ ಬರಬೇಕು, ಅದು ದೀರ್ಘಾವಧಿಯಲ್ಲಿ ನಮಗೆ ಅದು ಉಪಯೋಗಕ್ಕೆ ಬರಬೇಕು, ನಾವು ದುಡ್ಡು ಬಂಡವಾಳ ಹಾಕಿದ್ದು ಅದು ನಮಗೆ ಲಾಭ ತರಬೇಕು.
0: ತಗೊಂಬಂದಿದೆ ಸರ್, ಮಾಡ್ಕೊಂಬರ್ ಮಾಡ್ಕೊಂತ ಇದ್ದಾರ್ರಿ, ನಾನು ಮಾಡ್ಕೊಂಡಿದ್ದೀನಿ ಸರ್, ಲಾಭ ಮಾಡ್ಕೊಂಡಿದ್ದೀನಿ.
1: ನೋಡಮ್ಮ, ಕೃಷಿ ಸಖಿಯಾಗಿ ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯೆಯಾಗಿ ಬಹಳಷ್ಟು ಜನರಿಗೆ ಲೋನ್ ಕೊಡಿಸೋದು, ಸಭೆ ಸಮಾರಂಭಗಳನ್ನು ಮಾಡೋದು, ರಿಜಿಸ್ಟರ್ ಎಲ್ಲ ಹೆಂಗೆ ಬರೀತೀರಮ್ಮ? ಈಗ ಲೋನ್ ತಗೊಂಡಿರ್ತಾರೆ ಅವ್ರು ಕಟ್ಟೋದು ಲೆಕ್ಕ ಪತ್ರ ಇವೆಲ್ಲ ಹೆಂಗೆ ಬರೀತೀರಮ್ಮ?
0: ಬುಕ್ಸ್ ತಗೊಂಡಿರ್ತೀವಿ ರೀ ಸರ್, ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಅದ್ರಲ್ಲಿ ಪ್ರತಿಯೊಬ್ಬರು ಎಷ್ಟೆಷ್ಟು ಅಮೌಂಟ್ ಕಟ್ಟಿದಾರೆ ಅದೆಲ್ಲ ಬರಿತೀನಿ ರೀ. ಮತ್ತು ಅವ್ರು ಸಾಲ ಪಾವತಿ ಮಾಡಿದ್ದು ಟೈಮು ಡೇಟ್ ಹಾಕಿ ಎಲ್ಲ ನಾನೇ ಕಟ್ಟಿ ಬಂದಿರ್ತೀನಲ್ರಿ, ಅವೆಲ್ಲ ರೆಸಿಪ್ಟ್ ಇರ್ತಾವ ರೀ, ನನ್ನ ಹತ್ರ ನಾನೇ ಬರೆದು ಮೇಂಟೈನ್ ಮಾಡ್ತೀನಿ ರೀ ಬುಕ್.
1: ಪ್ರತಿನಿಧಿ ಒಂದು, ಪ್ರತಿನಿಧಿ ಎರಡು, ಎರಡು ಸೀಲ್ ಹಾಕಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇರ್ತಾರಮ್ಮ, ಹೇಗಿದಕ್ಕೆ?
0: ಅವರೆಲ್ಲ ಇರ್ತಾರೆ ರೀ, ಅವರೂ ಚೆನ್ನಾಗಿ ನಾವೆಲ್ಲ ವರ್ಕ್ ಮಾಡಿಕೊಡ್ತೀವಲ್ರಿ, ಅವ್ರ ಹತ್ರ ಏನು ಒಂದು ಮೋಸ ಇಟ್ಕೊಂಡಿಲ್ಲ ಅಲ್ರಿ, ನಾವು ಹೇಳ್ದಂಗೆ ಕೇಳ್ತಾರೆ ರೀ, ನಂಬ್ತಾರೆ ನಮ್ಮ ಮಾತೆಲ್ಲ.
1: ಮತ್ತೆ ಯಾರಾದರೂ ಮೀಟಿಂಗ್ ಗೀಟಿಂಗ್ ಕರೆದಾಗ ಮತ್ತೆಲ್ಲರೂ ಸೇರ್ತೀರಾ? ಮತ್ತೆ ತಿಂಗಳ ಒಂದ್ಸಲ ಸರ್ ನಿಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ಕೊಡ್ತಾರಾ?
0: ತಿಂಗಳ ಒಕ್ಕೂಟ ಮೀಟಿಂಗ್ ಅಂತೇಳಿ ಪಂಚಾಯತಿಯಲ್ಲಿ ಮಾಡ್ತೀವಿ ರೀ, ಎಲ್ಲರೂ ಕರೆಸ್ತೀವಿ ರೀ, ಎಲ್ಲರೂ ಬಂದು ಕುಂದಿರ್ತಾರೆ ರೀ, ನಾವು ಹೇಳಿದ ಮಾಹಿತಿ ತಿಳ್ಕೊತಾರೆ ರೀ. ಅದರಲ್ಲಿ ಯಾವ್ದನ್ನ ಬಜೆಟ್ ಬಿದ್ದಿದ್ರೆ ನಮ್ಮ ಗುಂಪಿನ ಮಹಿಳೆಯರಿಗೆ ದೌರ್ಬಲ ಕುಟುಂಬ ಐತಿ ಪೂರಾ ಬಡವ್ರು ರೈತ ಅಂದ್ರೆ ಅಂತ ಸ್ಕೀಮ್ ಏನಾನಿದ್ರು ಅವ್ರಿಗೂ ಕೊಡಿಸ್ತೀವಿ ರೀ ನಾವು. ಮತ್ತೆ ಬಡ್ಡಿ ಇರಲಾರ್ದ ಲೋನ್ ಕೂಡ ಕೊಡ್ತೀವಿ ರೀ ಒಬ್ರಿಗೆ ಇಷ್ಟ ಅಂತೇಳಿ ಅಮೌಂಟು.
1: ಈಗ ಕೃಷಿ ಸುಖಿಯಾಗಿ ಎಷ್ಟು ವರ್ಷ ತಮ್ಮ ಈಗ ನೀವು ಕೆಲಸ ಮಾಡಕತ್ತಿತ್ತು?
0: 2 ವರ್ಷ ಆಯ್ತು ಸರ್.
1: 2 ವರ್ಷ ಆಯ್ತು, ಎಷ್ಟು ಕೊಡ್ತಾರೆ ನಿಮಗೆ ಸಂಬಳ?
0: 3,750 ಕೊಡ್ತಾರೆ ರೀ ಒಂದು ತಿಂಗಳಿಗೆ ರೀ.
1: 3,750 ಮತ್ತೆ ಬೇರೆ ಬೇರೆ ಸ್ಕೀಮ್ಗಳಲ್ಲೂ ಕೂಡ ನೀವು ಕೆಲಸ ಮಾಡಿದಾಗ ನಿಮಗೆ ತಿರುಗಾಡಕ್ಕೆ ಖರ್ಚಾಗತ್ತಲ್ಲ ಇದು?
0: ಆಗುತ್ತೆ ಸರ್, ಏನ್ ಮಾಡಕ್ಕೆ ಇದು ಬಸ್ ಫ್ರೀ ಇದ್ದದಕ್ಕೆ ವರ್ಕೌಟ್ ಆಗಿದ್ರಿ, ಇಲ್ಲಾಂದ್ರೆ ಏನಾಗಲ್ಲ ರೀ.
1: ಬಸ್ ಫ್ರೀ ಆಗ್ತದೆ ಮತ್ತೆ ಈಗ 3,750 ತಿಂಗಳಾಗತ್ತಮ್ಮ, ಹೇಗೆ ಒಂದು 2-3 ತಿಂಗಳು ಹೋಗ್ಬಿಡ್ತದೆ?
0: ನಾವು ಹೆಂಗೆ ತೊಗೊಂತೀವಿ ಹಂಗೆ ಸರ್, ನಮಗೆ ಕಷ್ಟ ಆಗಿತ್ತಂದ್ರೆ ಒಂದು 2 ತಿಂಗಳಿಗೆ ತೊಗೊಂತೀವಿ, ಒಂದು 3-4 ತಿಂಗಳಿಗೆ ತೊಗೊಂತೀವಿ.
1: ಜಮಾ ಆಗ್ತದೆ ತಿಂಗಳ ತಿಂಗಳ?
0: ಇಲ್ಲ ಸರ್, ಚೆಕ್ ಕೊಡ್ತಾರೆ ರೀ ಒಕ್ಕೂಟದ ಕಡೆಯಿಂದ.
1: ಒಕ್ಕೂಟದ ಕಡೆಯಿಂದ ನಿಮಗೆ ಪ್ರತಿ ತಿಂಗಳು ಸೇರಿಸಿ ಒಂದು ಚೆಕ್ ಬರ್ತದ
0: ಸರ್,
1: ಅದನ್ನ ನೀವು ಬ್ಯಾಂಕಿಗೆ ಹಾಕತ್ತೆ?
0: ಬ್ಯಾಂಕಿಗೆ ಹಾಕೊಂಡು ತಕೊಂತೀವ್ರಿ.
1: ನೋಡಮ್ಮ ಆಫ್ರೀನು, ಈಗ ಬಹಳಷ್ಟು ಖುಷಿ ಆಗುತ್ತೆ ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾಗಿ ಮಾತನಾಡೋದು, ಹಳ್ಳಿಗಳೆಲ್ಲ ಸುತ್ತಾಡಿ ರೈತರಿಗೆ ಮಾಹಿತಿ ಕೊಡೋದು, ರೈತರನ್ನ ಒಳಗೊಳಿಸೋದು, ಕೃಷಿ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡೋದು, ಹೆಂಗ್ ಖುಷಿ ಅನ್ಸುತ್ತ?
0: ನಮಗ್ ಖುಷಿ ಅನ್ಸುತ್ತೆ ಸರ್, ಹೆಮ್ಮೆ ಐತ್ರಿ ಇದ್ರಲ್ಲಿಂದ. ಈ ಕೆಲಸ ಅಂದ್ರೇನೆ ಅಷ್ಟು ಇಷ್ಟ ಪಟ್ಟು ಮಾಡಕತ್ತೀನಿ. ರೈತರು ಏನ್ ಅಂದ್ರು ಕಿವಿಯಾಗ ಹಾಕಲಾರ್ದಂಗ್ ಹೊಂಟಿವ್ರಿ, ಮನೆಗ್ ಬೈದ್ರು ಎಲ್ರನ್ನ ಎದುರಾಕೊಂಡು ಕೆಲಸ ಮಾಡಕತ್ತೀನಿ ರೀ ಸರ್. ಖುಷಿ ಐತ್ರಿ, ಈ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ತುಂಬಾ ಐತ್ರಿ.
1: ನೋಡಮ್ಮ, ಮತ್ತೆ ರೈತರು ಏನಪ್ಪ ಈ ನಮಗೆ ಏನೋ ಒಂದು ಮಾಹಿತಿ ಕೊಟ್ಟಾಳ, ಈ ಹೇಳಿದ್ದಕ್ಕೆ ನಮಗೆ ಭಾಳ ಅನುಕೂಲ ಆಗ್ಯದ, ಇಲಾಖೆ ಯೋಜನೆ ಕೊಟ್ಟಿದ್ದಕ್ಕೆಲ್ಲ ಹೋಗಿ ಕೇಳಿದ್ವಿ, ಬೀಜ ಸಿಕ್ತು, ರೈತ ಸಂಪರ್ಕ ಕೇಂದ್ರದಾಗ ಭೇಟಿಯಾದಾಗ ನಮಗೆ ಮಾಹಿತಿ ಸಿಕ್ತು ಅಂತೇಳಿ, ರೈತರು ನಿಮಗೆ ಏನೋ ಒಳ್ಳೇದಾಗ್ಯತಮ್ಮ ಥ್ಯಾಂಕ್ಸ್ ಅಂತ ಹೇಳ್ತಾರನ?
0: ಹೇಳ್ತಾರ ರೀ ಸರ್, ಮಾತಾಡ್ತಾರ್ರಿ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಹೇಳಲ್ರಿ ಮನಿಗೊಳಗೆ ಹೇಳ್ತಾರಂತ್ರಿ, ಅದೇ ಖುಷಿ ರೀ.
1: ಏ ನಿಮ್ ಸೊಸಿ ನಿಮ್ ಹೆಂಡತಿ ಎಲ್ಲ ಮಾಹಿತಿ ಕೊಟ್ಲಪ್ಪ, ಅದಕ್ಕೆ ನಾವು ಹೋಗಿದ್ವಿ ಎಲ್ಲ ಸಿಕ್ತು ಅಂತ ಹೇಳ್ತಾರೆ.
0: ಹಾ ಸರ್, ರೈತರು ಯಾರೋ ಬಂದು ಕೇಳ್ತಾರಲ್ರಿ, ಯಾರಿಗೆ ಜೊತೆ ಜಗಳ ಆಡಲ್ಲ, ಸ್ವಲ್ಪ ಸಿಟ್ಟು ಮಾಡ್ಕಲ್ಲ, ಅವ್ರು ಕೇಳಿದ ಮಾಹಿತಿ ಎಲ್ಲ ಕೊಡ್ತೀವಲ್ರಿ, ಅದೇ ಮನೆಯಲ್ಲಿ ಎಲ್ಲ ಹೇಳ್ತಾರಂತ್ರಿ ಅವರು.
1: ನೋಡಮ್ಮ, ಈಗ ಮನೆಗ ಗಂಡು ಮಕ್ಕಳು ಸಪೋರ್ಟ್ ಮಾಡ್ಬೋದು, ಅತ್ತಿ ಬಹಳ ಮತ್ತೆ ಸ್ಟೇಟ್ ಇರ್ತಾಳ, ಯಾಕೆ ಬಿಟ್ಬಿಡೋದು, ಯಾಕೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ, ಮತ್ತೆ ಹೆಂಗೆ ಮಾಕಿ ಹೆಂಗೆ ಸಮಾಧಾನ ಮಾಡ್ತೀವಿ?
0: ಸಮಾಧಾನ ಮಾಡ್ಬೇಕ್ರಿ, ಅವರು ಸ್ವಲ್ಪ ಅನ್ಎಜುಕೇಟೆಡ್ ಇರ್ತಾರಲ್ರಿ, ನಾವು ಓದಿರಲ್ಲ ಸರ್, ಹಿಂಗೈತಿ ಸಮಾಜ, ಹೊರಗಿನ ಪ್ರಪಂಚ ಹಿಂಗೈತಿ, ಹಿಂಗಿರ್ಬೇಕು ನಾವು ಹಳ್ಳಿಗೊಳಗೆ ಜೀವನ ಮಾಡ್ಯಾರ್ರಿ, ಅವ್ರಿಗೆ ಹಳ್ಳಿ ಪ್ರಪಂಚ ಒಂದೇ ಗೊತ್ತಿರುತ್ತೆ, ಅಲ್ಲಿ ತಿರುಗಾಡಿದ್ರೆ ಹಂಗಂತಾರ ಸೊಸೆ ಇಲ್ಲಿ ತಿರುಗಾಡ್ತಾಳ ಅಂತ ಅಂತಾರ, ಅವೆಲ್ಲ ತಲೆಗೆ ಹಾಕಬಾರ್ದು. ನಮಗಿಲ್ಲ ಅಂತಂದ್ರೆ ಒಟ್ಟಿಗೆ ಯಾರು ಕೊಡಲ್ಲ 100 ರೂಪಾಯಿ. ನಮ್ಮ ದುಡ್ಡನ್ನ ನಾವೇ ಕಷ್ಟಪಟ್ಟು ಹೆಸರನ್ನ ನಾವೇ ಗಳಿಸ್ಕೋಬೇಕು, ನಮ್ಮ ದುಡ್ಡನ್ನ ನಾವೇ ಗಳಿಸ್ಕೋಬೇಕು, ಅವೆಲ್ಲ ಅವ್ರು ಇವ್ರು ಅಂದ್ರೆ ತಲೆಗೆ ಹಾಕಬಾರ್ದು ಅಂತೇಳಿ ನಮ್ಮ ಮನೆಯವ್ರ ಮೂಲಕ ಅವ್ರಿಗೆ ಹೇಳ್ತೀನಿ ರೀ. ನಾನು ಹೇಳಿದ್ರೆ ತಪ್ಪಾಗುತ್ತೆ, ನಮ್ಮ ಮನೆಯವ್ರ ಮೂಲಕ ಅವ್ರಿಗೆ ಹೇಳ್ತೀನಿ ನೋಡ್ರಿ.
1: ಸಮಾಧಾನ ಆಗ್ತಾಳೆ,
0: ಸಮಾಧಾನ ಆಗ್ತಾರ್ರಿ. ಮತ್ತೆ ಬಿಟ್ಟು ಮನೇಲಿ ಏನಾದ್ರೂ ಕೆಲಸ ಬಿಟ್ಟೋದ್ರೂ ಹೆಲ್ಪ್ ಮಾಡ್ತಾರ್ರಿ ನಮ್ಮ ಅತ್ತೆ ನಮ್ಮ ಮಾವ, ಎಲ್ಲರೂ ಸಪೋರ್ಟಿವ್ ಆಗ್ಯಾದ್ರಿ.
1: ನಿಮ್ದು ಒಕ್ಕಲ್ತನ ಹೆಂಗದ?
0: ನಮ್ಮ ಒಕ್ಕಲ್ತನ ಚೆನ್ನಾಗೈತ್ರಿ, ತೊಗರಿ ಬಿತ್ತೀವಿ ರೀ ಸರ, ಈ ವರ್ಷ ಇಳುವರಿ ಚೆನ್ನಾಗೈತ್ರಿ ನಮ್ದು.
1: ಮಳೆಗಾಲ ಒಂಚೂರು ಚಲೋ ಅದ?
0: ಚಲೋ ಐತ್ರಿ, ನಾವು ಎಲ್ಲ ನೈಸರ್ಗಿಕ ಕೃಷಿ ಇಲ್ಲಿ ಕೆವಿಕೆ ಕೊಟ್ಟದ್ದು, ಎಣ್ಣೆ ಗೊಬ್ಬರ ಎಲ್ಲ ಸಿಂಪಡಿಸಿವ್ರಿ, ನಮ್ಮ ಆರ್ಎಸ್ಕೆ ತಗೊಂಡ್ಬಂದು ಸಿಂಪಡಿಸಿವ್ರಿ, ತೊಗರಿ ಫಲ ಚೆನ್ನಾಗಿರ್ತದ್ರಿ ಸರ್ ಈ ವರ್ಷ.
1: ಗೊತ್ತಿರ್ತದ ಕೃಷಿ ಸಿಕ್ಕಿಪ್ಪ ಅಂತ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಬೀಜ ಹಾಕ್ಬೇಕು, ಹೆಂಗ್ ಬಿತ್ತಬೇಕು, ಏನೇನು ಗೊಬ್ಬರ ಎಣ್ಣೆ ಯಾವಾಗ ಹೊಡಿಬೇಕು ಅನ್ನೋದು ಮಾಹಿತಿ ತಿಳ್ಕೊಂಡು ಮಾಡ್ತೀರಿ?
0: ತಿಳ್ಕೊಂಡು ಮಾಡ್ತೀವ್ರಿ ಸರ್. ಏನ್ ನನ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದಾಗ ಸರ್ ಹತ್ರ ಮಾತಾಡಿ ಕೇಳಿ ಸರ್ ಈ ತರ ನಮ್ಮ

0: ತೊಗರಿಗೆ ಜೀಡಿ ಕಟ್ಟಿದೆ ಸರ್, ಇದಕ್ಕೆ ಏನು ಎಣ್ಣೆ ಹೊಡಿಬೇಕು ಅವೆಲ್ಲ ಕೇಳಿ ಅವ್ರ ಫೋಟೋ ಹಾಕಿ ಅವ್ರ ಕಡ್ಲಿದ ಮಾಹಿತಿ ತಗೊಂಡು ಎಣ್ಣೆ ಗೊಬ್ಬರ ಸಿಂಪಡಿಸ್ತೀವಿ ರೀ ಸರ.
1: ನೋಡಮ್ಮ ಆಫ್ರಿನ್, ಈಗ ಕೃಷಿ ಮಾಹಿತಿ ಈಗ ತಿಳ್ಕೊಂಡು ಮಾಡೋದು ಹೆಂಗೆ, ಮತ್ತು ನಮ್ಮ ಹಳೆ ಕಾಲದ ಪದ್ಧತಿ ಪ್ರಕಾರ ಮಾಡೋದು ಹೆಂಗೆ, ಹೆಂಗೆ ರೈತರು ಹೆಂಗೆ ಮಾಡ್ಬೇಕಂತ ನಿಮ್ಗೆ ಅನುಭವ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನಾನು ಹೇಳಕ್ಕೆ ಇಷ್ಟಪಡೋದಂದ್ರೆ ಸರ್, ಅವ್ರಿಗೇನು ರೀ ಅಷ್ಟೇ ಹಳೆ ಕಾಲದ್ದು ಅರ್ಧ 50% ತೊಗೋಬೇಕ್ರಿ, ಈಗ ತಿಳ್ಕೊಂಡು 50% ಎರಡು ಮಿಕ್ಸ್ ಮಾಡೇ ಮಾಡ್ಬೇಕು ಅನಿಸ್ತು ರೀ. ಯಾಕಂದ್ರೆ ಅವರಿಗೆ ಮಣ್ಣು ಅಂದರೆ ಬರೀ ಮಣ್ಣು ಅಷ್ಟೇ ಗೊತ್ತ್ರಿ. ಇಲ್ಲಿ ನಾವು ತಿಳ್ಕೊಂಡಿದ್ದಂದ್ರೆ ಮಣ್ಣಿಗೆ ಸೂಕ್ಷ್ಮಾಣು ಜೀವಿಗಳದಾವ ಅವೆಲ್ಲ ಅದಾವ ಅಂತ ಇಲ್ಲಿಗೆ ಬಂದ್ಮೇಲೆ ಮಾಹಿತಿ ಗೊತ್ತಾಗ್ಯದ ಸರ್ ನಮಗೆ. ಅವ್ರಿಗೇನ್ರಿ ಹೋಗ್ತಾರ್ರಿ, ಹೊಲಕ್ಕೆ ಹೋಗ್ತಾರ್ರಿ, ಬಿತ್ತತಾರ್ರಿ, ಮನೆಗೆ ಬರ್ತಾರ್ರಿ, ಇವ್ರೇ ಹಾಕಂದ್ರೆ ಇವ್ರೇ ಹಾಕಿಬಿಡ್ತಾರ್ರಿ, ಅದೆಲ್ಲ ಅಷ್ಟೇ ಗೊತ್ತಿರುತ್ತೆ. ಒಂದು ಅಂಗಡಿಗೆ ಹೋದ್ರೆ ವಿಸಿಟ್ ಮಾಡಿದ್ರೆ ಅವರು ಅಂಗಡಿಯವ್ರು ಯಾವ ಎಣ್ಣೆ ಕೊಡ್ತಾರೆ ಅಂದ್ರೆ ಅದೇ ಎಣ್ಣೆ ಹೊಡಿತಾರ್ರಿ ಸರ್ ರೈತರು. ಅವ್ರಿಗೆ ಗೊತ್ತಾಗಲ್ಲ ರೀ, ಇದು ಹೊಡಿಯಪ್ಪ ಅಂತಂದ್ರೆ ಅದೇ ಹೊಡೆದ್ಬಿಡ್ತಾರ್ರಿ. ಈಗ ಅದೇ ನಾವಾದ್ರೆ ಸ್ವಲ್ಪ ಇಲ್ಲಿ ತಿಳ್ಕೊಂಡು ಕೇಸಿ ಹೋಗಿ ಅದನ್ನು ಕಲ್ಸ್ಕೋಬೇಕ್ರಿ, ಇದನ್ನು ಒಂದು 50% ಕಲ್ಸ್ಕೋಬೇಕಂತ ಹೇಳ್ತೀನಿ.
1: ಯಾಕಂತಂದ್ರೆ ನಮ್ಮ ಹಿರಿಯರು ಮಾಡಿದ್ದನ್ನು ಕೂಡ ಬಹಳಷ್ಟು ಸರಳ, ಅದಕ್ಕೆ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ, ಈಗ ಹೆಂಡಿ ಗೊಬ್ಬರ, ಅವೆಲ್ಲ ತಪ್ಪಲದ ಗೊಬ್ಬರ ಅವೆಲ್ಲ ಹಾಕ್ಬೇಕಾಗ್ತದೆ.
0: ಅದೆಲ್ಲ ಹಾಕ್ಬೇಕಾಗುತ್ತೆ ಅದ್ರ ಜೊತೆ, ಮತ್ತೆ ಇದೊಂದು ಮಾಹಿತಿ ಇಲ್ಲಿ ಕೆವಿಕೆಗೆ ಪಡ್ಕೊಂಡು ಹೋಗ್ತೀವಲ್ರಿ ನೈಸರ್ಗಿಕ ಕೃಷಿದು, ಅದೊಂದು 50% ಅಳವಡಿಸ್ಕೋಬೇಕಂತ ನನ್ನ ಆಸೆ ನೋಡ್ರಿ.
1: ಭಾಳಷ್ಟು ಖುಷಿ ಆತಮ್ಮ. ನೋಡ್ರಿ ಈಗ ಗ್ರಾಮೀಣ ಭಾಗದಲ್ಲಿ ಕೇವಲ SSLC ಮುಗಿಸಿಕೊಂಡು PUC ಎಕ್ಸ್ಟರ್ನಲ್ ಆಗಿ ಇನ್ನೂ ಓದಬೇಕಂತ ಆಸೆ ಇಟ್ಟುಕೊಂಡು ಕೃಷಿ ಸಖಿಯಾಗಿ ಗುಂಪನ್ನು ರಚನೆ ಮಾಡಿಕೊಂಡು ಒಂದು ಆಡನ್ನು ತಗೊಂಡು 5 ಆಳು ಮಾಡಿಕೊಂಡು 1 ಕೋಳಿನ ತಗೊಂಡು 12 ಕೋಳಿಯನ್ನು ಮಾಡಿಕೊಂಡು ಒಕ್ಕಲ್ತನ ಜೊತೆಗೆ ರೈತರಿಗೆ ಮಾಹಿತಿ ಕೊಡುವಂಥದ್ದು ಒಬ್ಬ ಸಾಮಾನ್ಯವಾಗಿ ಮಹಿಳೆಗೆ ಸಾಧ್ಯ ಆಗೋದಿಲ್ಲ. ಹೆಂಗಮ್ಮ ಹೆಂಗೆ ಖುಷಿ ಅನಿಸ್ತದ ಭಾಳಷ್ಟು ಈ ಕೃಷಿ ಸಖಿ ಸೇರಿಸ್ಕೊಂಡ ಮೇಲೆ?
0: ಖುಷಿ ಅನಿಸ್ತದ್ರಿ. ನಾನು ಕೃಷಿ ಸಖಿ ಕೆಲಸಕ್ಕೆ ಸೇರಿದಾಗ್ಲಿದ್ದ ಮೊದಲೇ ಒಂಥರ ಜೀವನ ಇತ್ತು, ಒಬ್ಬರು ಊರಾಗೆ ಬೆಲೆ ಕೊಡ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ, ಅಷ್ಟು ಕಷ್ಟ ಇತ್ತು ರೀ ಸರ್. ಕೃಷಿ ಸಖಿ ಕೆಲಸಕ್ಕೆ ಸೇರಿದಾಗ್ಲಿಂದ ತುಂಬಾ ಗೌರವ ಐತೆ ರೀ.
1: ಹೌದಲ್ಲ
0: ಸರ್.
1: ನೋಡಮ್ಮ ಚಲೋತ್ನಾಗ ಕೆಲಸ ಮಾಡ್ಬೇಕು, ರೈತರಿಗೆ ಒಂದು ಚಲೋ ಪಾಸಿಟಿವ್ ಏನೋ ಒಂದು, ಅವರಿಗೆ ಒಂದು 5,000 ಉಳಿತು ಅಥವಾ 1,000 ಉಳಿತು ನೀವು ಕೊಟ್ಟಂತ ಮಾಹಿತಿಯಿಂದ ಅವ್ರಿಗೆ ಅನುಕೂಲ ಆಯ್ತು ಅಂತಂದ್ರೆ ರೈತರು ಬಹಳಷ್ಟು ನಿಮ್ಮನ್ನ ನೆನೆಸ್ತಾರೆ.
0: ನೆನೆಸ್ತಾರ್ರಿ ಸರ್. ನಾವು ಹೇಳದೈತ್ರಿ, ಧರ್ಮ ಹೇಳಕತ್ತೀವ್ರಿ, ಅವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡ್ಕೊಂಡು ಹೋದ್ರೆ ತಮಗೆ ಆದಾಯ ಜಾಸ್ತಿ ಬರುತ್ತೆ ಸರ್. ಅಷ್ಟೇ.
1: ಭಾಳ ಸಂತೋಷ ತಮ್ಮ ನಿಮ್ಮ ಜೊತೆ ಮಾತನಾಡಿ. 3,750 ಪ್ರತಿ ತಿಂಗಳ ತೆಗೆದುಕೊಂಡ್ರು ಕೂಡ ದಿನಾನು ಕೂಡ ನಿಮಗೆ ಒಂದು 100-125 ರೂಪಾಯಿ ಸಂಬಳ ಬರ್ತದೆ. ಅಲ್ಪ ಸಂಬಳದಲ್ಲಿ ರೈತ ಬಾಂಧವರಿಗೆ ಇಲಾಖೆ ಯೋಜನೆಗಳಾಗಿರ್ಬೋದು, ತರಬೇತಿ ಮಾಹಿತಿ ಆಗಿರ್ಬೋದು, ನವೀನ ತಂತ್ರಜ್ಞಾನಗಳನ್ನು ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದೀರಿ. ಅದರಲ್ಲಿ ತಾವುಗಳು ಕೂಡ ಖುಷಿಯಿಂದ ಕೆಲಸ ಮಾಡ್ತೀರಿ, 4 ಜನ ರೈತರಿಗೆ ಒಳ್ಳೆಯದಾದಪ್ಪ ಅಂತಂದರೆ ನಿಮಗೂ ಕೂಡ ಖುಷಿಯಾಗುತ್ತೆ. ಇಂತಹ ಒಂದು ವಿಚಾರಗಳನ್ನು ರೈತ ಬಾಂಧವರು ಗಮನಿಸಬೇಕು. ಕೃಷಿ ಮಾಹಿತಿ ಯಾವುದೇ ಒಂದು ಮೂಲದಲ್ಲಿ ದೊರೆಯಲಿ, ಅದು ರೈತ ಸಂಪರ್ಕ ಕೇಂದ್ರದ ಮೂಲಕ ಆಗಲಿ, ಕೃಷಿ ಸಖಿಯರ ಮೂಲಕ ಆಗಲಿ, ಅಥವಾ ಇಲಾಖೆ ಅಧಿಕಾರಿಗಳಾಗಲಿ, ವಿಶ್ವವಿದ್ಯಾಲಯದಿಂದಾಗಲಿ, ರೈತ ಬಾಂಧವರಿಗೆ ಈ ಒಂದು ಕೃಷಿ ಮಾಹಿತಿ ಗೊತ್ತಾಯಿತು ಅಂತಂದ್ರೆ ಅದರಿಂದ ತಮ್ಮ ಕೃಷಿಯಲ್ಲಿ ತಾವು ತೊಡಸ್ಕೊಂಡ್ರೆ ಖಂಡಿತ ಲಾಭ ಇದೆ. ಮುಂದಿನ ದಿನಗಳಲ್ಲಿ ಆಫ್ರಿನ್ ಅವರೇ ಚಲೋತ್ನಾಗಿ ಕೃಷಿ ಸಖಿಯಾಗಿ ಕೆಲಸ ಮಾಡಿರಿ. ತಾವು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೃಷಿ ಸಖಿಯಾಗಿ ನೀವು ಗುರುತಿಸಿಕೊಳ್ಳ್ರಿ. ದೇವರು ನಿಮ್ಮ ಒಳ್ಳೇದು ಮಾಡಲಿ. ಆಫ್ರಿನ್ ಅವರೇ ನಮಸ್ಕಾರ.
0: ಥ್ಯಾಂಕ್ ಯು ಸರ್. ನಮಸ್ತೆ.

ಇದುವರೆಗೂ ಸಿರ್ವಾರ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಆಫ್ರೀನ್ ಅವರೊಡನೆ ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಂಬರೀಷ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು.

ಇದುವರೆಗೂ ಕೃಷಿ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಕಡಲೆಕಾಳು ಕನಿಷ್ಠ 5,775, ಗರಿಷ್ಠ 5,921. ಹತ್ತಿ ಹೈಬ್ರಿಡ್ 44, 6,000-7,920. ಶೇಂಗಾ ಗುಂಗುರು 4,869-7,269. ಬಿಳಿ ಜೋಳ 4,456-4,634. ಸೋನಾ ಮಸೂರಿ ಭತ್ತ 2,391-2,789. ಬಿಳಿ ಎಳ್ಳು 6,301. ಕೆಂಪು ತೊಗರಿ 6,755-7,829 ಮತ್ತು ಬಿಳಿ ತೊಗರಿ 6,369 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ.

ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:21. ಈಗ ಕೇಳಿ ಜನಪದ ಸಂಗೀತದಲ್ಲಿ ರಾಯಚೂರಿನ ಶ್ರೀ ವೀರಾಂಜನೇಯ ಭಜನಾ ಮಂಡಳಿಯ ಪ್ರಶಾಂತ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು.

0: ಇದುವರೆಗೂ ಜನಪದ ಸಂಗೀತದಲ್ಲಿ ರಾಯಚೂರಿನ ಶ್ರೀ ವೀರಾಂಜನೇಯ ಭಜನಾ ಮಂಡಳಿಯ ಪ್ರಶಾಂತ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟ್ರಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಚಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ್ರ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವೂ ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ಧಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು

0: ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಗಜ ಚಿತ್ರದ ಗೀತೆ.
2: ಬಾಯ್ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ.
3: ಹೌದೇನಪ್ಪ,

ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ, ದೇವ ಅವರ ಸಂಗೀತದಲ್ಲಿ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು.

0: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತೈತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
0: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೇಳಿ, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ.
1: ಆಕಾಶವಾಣಿ ರಾಯಚೂರು ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ ಮನೆ ಮನೆಯಲ್ಲಿ. ಬಸಣ್ಣ.
2: ಏನಮ್ಮ? ಬಾಬಾ ಬಾಬಾ.
1: ಅಲ್ಲ ಬಸಣ್ಣ, ಯಾಕಪ್ಪ ಹಿಂಗ್ ಕೂತ್ ಬಿಟ್ಟಿದ್ದೀವಿ? ಮಾರಿ ಸಪ್ಪಗ್ ಮಾಡ್ಕೊಂಡು ಮಂಕ್ ಬಡದವ್ರು ಕೂತಂಗ್ ಕೂತಿದ್ಯಲ್ಲ ಬಸಣ.
2: ಏನ್ ಮಾಡ್ಬೇಕಮ್ಮ, ಹೊಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ.
1: ಬಿತ್ಲಕ್ಕ
2: ಮಳೆ ಕಾಯಕತ್ತೀನಿ. ಮಳೆ ರಾಯ ಯಾಕೆ ಸ್ವಲ್ಪ ಮುನಿಸ್ಕೊಂಡು ಬಿಟ್ಟನ, ಮಳೆ ಬರಬಹುದು ಅಂತ ಯೋಚನೆ ಮಾಡಕತ್ತೀನಿ. ಈ ವರ್ಷ ಒಂಥರ ಆತಂಕ ಮೂಡಿಬಿಟ್ಟ ನೋಡಮ್ಮ.
1: ಆತಂಕ ಆಗ್ಯದಲ್ಲ ನಿಮಗೆ?
2: ಆತಂಕ ಆಗ್ಬಿಟ್ಟದ.
1: ಅಲ್ಲ ನೋಡು, ನೀನ್ ಹೇಳ್ದಂಗ ವೃತ್ತಪತ್ರಿಕೆ ಒಳಗ ಓದ್ತಿವಲ್ಲ ಬಸಣ್ಣ, ಹೋದ್ರೆ ಏನಾಗಿತ್ತು ಇಷ್ಟೊತ್ತಿಗಾಗ್ಲೇ 70% ಬಿತ್ತನೆ ಆಗಿತ್ತು. ಈ ಸಲ ಮಳೆನೇ ಸರಿಯಾಗಿಲ್ಲ.
2: ಎಲ್ಲೂ ಎಲ್ಲೂ ಇಲ್ಲ ಅಂತ.
1: ಎಲ್ಲೂ ಮಳೆ ಸರಿಯಾಗ, ಏನು ರಾಯಚೂರು ಜಿಲ್ಲೆ ಸುತ್ತಮುತ್ತ ಅಂತೂ ನಾವು ಹೆಚ್ಚು ಮಳೆನೇ ನೋಡ್ಬೋದು.
2: ಏನ್ ಮಾಡ್ಬೇಕಮ್ಮ, ಮತ್ತೆ ಮಳೆರಾಯ ಏನಾದ್ರೂ ಆಶೀರ್ವಾದ ಮಾಡಿದ್ರೆ ನಾವು ಈ ವರ್ಷ ಏನಾದ್ರೂ ಚೆನ್ನಾಗಿ ಬೆಳಿತೀವಿ, ಇಲ್ಲಾಂದ್ರೆ ಬಹಳ ಕಷ್ಟ ಆದ ಜೀವನ ನಮ್ದು ರೈತರದು.
1: ಈಗ ಒಂದು ವರದಿ ಏನ್ ಹೇಳ್ತದಪ್ಪ ಅಂದ್ರೆ, ಮುಂಗಾರಿ ಇಷ್ಟೊತ್ತಿಗೆ ಎಷ್ಟು ಬಿತ್ತನೆ ಆಗಿರ್ಬೇಕಾಗಿತ್ತು ಅಂದ್ರೆ, ಈಗ ಜೋಳ ಮೆಕ್ಕೆಜೋಳ ಇವುಗಳನ್ನೆಲ್ಲ ಬಿತ್ತನೆ ಮಾಡಿಬಿಟ್ಟಿರ್ತಿದ್ರು. ಪ್ರಮಾಣನ ಒಂದು ವರದಿ ಪ್ರಕಾರ 7.88 ಲಕ್ಷ ಹೆಕ್ಟೇರ್ ಬಿತ್ತಬೇಕಾಗಿತ್ತು, ಆದ್ರೆ ಕೇವಲ 0.01 ಲಕ್ಷ ಹೆಕ್ಟರ್ ಪ್ರದೇಶದ
2: ಬಿತ್ತನೆ
1: ಆಗ್ಯದ. ರಾಗಿದಾಯ್ತು ಅಂದ್ರೆ, ಈ ಕಡೆ ನಮ್ಮ ಬೆಂಗಳೂರು ಮೈಸೂರು ಸೈಡ್ ಜಾಸ್ತಿ ರಾಗಿಯನ್ನ ಬಿತ್ತನೆ ಮಾಡ್ತಾರೆ. ಇನ್ನು ಜೋಳದ ಪರಿಸ್ಥಿತಿ ನೋಡಿದ್ರೆ ನಮ್ ಸುತ್ತಮುತ್ತ ಅಂತ ಹೇಳಿದ್ರೆ, ಗುರಿ ಎಷ್ಟಿತ್ತು ಅಂತಂದ್ರೆ 2.38 ಲಕ್ಷ ಹೆಕ್ಟೇರ್ ಗುರಿ ಇತ್ತು. ಆದ್ರೆ ಸಾಧನೆ ಎಷ್ಟಾಗ್ಯದ? ಸಾಧನೆ ಅಂತಂದ್ರೆ ನಮ್ಮದು ಹಸಿ ಆದ್ರೆ ನಾವು ಬಿತ್ತಬಹುದು. ಎಷ್ಟಾಗ್ಯದ ಅಂದ್ರೆ, ಬರೀ 0.58 ಲಕ್ಷ ಹೆಕ್ಟೇರ್ ಬಿತ್ತನೆಯನ್ನ ಮಾಡ್ಯಾರ ನೋಡಪ್ಪ. ಮತ್ತೆ ಇನ್ನು ಮೆಕ್ಕೆಜೋಳದ ಪ್ರಮಾಣವನ್ನು ತಗೊಂಡ್ರೆ ನಾವು ಎಷ್ಟಿತ್ತು ಗುರಿ ಅಂತ ಹೇಳಿದ್ರೆ, 13.09 ಲಕ್ಷ ಹೆಕ್ಟೇರ್ ಇತ್ತು. ಆದ್ರೆ ಬಿತ್ತಿದ್ದ ಎಷ್ಟು ಅಂದ್ರೆ 2.77 ಲಕ್ಷ ಹೆಕ್ಟೇರ್ ಬಿತ್ತನೆಯನ್ನ ಮಾಡ್ಯಾರ. ಹಿಂಗಿರುವಾಗ ರೈತರಿಗೆ ಸಲಹೆ ಏನ್ ಬೇಕಾಗ್ಯದ ಅಂತ ಹೇಳಿದ್ರೆ, ಮುಂಗಾರು ಬಹಳ ವಿಳಂಬ ಆಗ್ಲಿಕ್ಕೆ, ಮತ್ತೆ ಮಳೆ ಕೊರತೆನೂ ಆಗ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ಅದ.
2: ಹವಾಮಾನ ಇಲಾಖೆ ಎಲ್ಲೇನ ಓದಿ ನೋಡಮ್ಮ ರಮ, ಏನಂದ್ರೆ ಜಾಗತಿಕ ಹವಾಮಾನ ಇಲಾಖೆ ಒಂದು ವರದಿ ಪ್ರಕಾರ, ಭಾರತೀಯ ಹವಾಮಾನ ಇಲಾಖೆಯಿಂದ ಅಂದ್ರೆ ಇಂಡಿಯನ್ ಮೆಟರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಏನ ಒಂದು ವರದಿ ಪ್ರಕಾರ, ಹೊಸ ಉಪಗ್ರಹ ಚಿತ್ರಗಳು ಭಾರತದ ಬಹುದೊಡ್ಡ ಭಾಗಗಳಲ್ಲಿ ಅಸಾಧಾರಣವಾಗಿ ವಿರಳವಾದ ಮಾನ್ಸೂನ್ ಮೋಡಗಳ ಒದಿಕೆಯನ್ನು ತೋರಿಸಕತ್ತದೆ ಅಂತ. ಅಂದ್ರೆ ಬಹಳ ಕಡಿಮೆ ಮಾನ್ಸೂನ್ ಮೋಡಗಳು ತೋರಿಸಕತ್ತದೆ ಅಂತ. ಈ ಒಂದು ಮಾದರಿ ಏನಾಯ್ತಲ್ಲ, ದೀರ್ಘಕಾಲದ ಮಳೆಯ ಕೊರತೆಯನ್ನು ತೋರಿಸ್ತದ ಅಂತೇಳಿ ಆತಂಕ ಮೂಡಿಸದ ಅಂತೇಳಿ ಪೇಪರ್ ಅಲ್ಲಿ ನೋಡಿದೆ. ನನಗೆ ಬಹಳ ಅದಕ್ಕೆ ನನಗೆ ಒಂಥರ ಆಯ್ತು.
1: ಹೇಳ್ತೀವಲ್ಲ ಮಳೆಯಾಗಿ ಜಲಾಶಯಗಳೇನು ತುಂಬೋದಿತ್ತಲ್ಲ, ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಆ ಜಲಾಶಯಗಳ ಕೆಪಾಸಿಟಿಗೆ 70%
2: ಅಂದ್ರೆ
1: 100% ತುಂಬಿಬಿಟ್ಟಿದ್ದು.
2: ಈಗ ಈ ವರ್ಷ ಪರಿಸ್ಥಿತಿ ಗಂಭೀರ,
1: 10%

0: ಅಂತ ಪರಿಸ್ಥಿತಿ ಅದ. ಈ ಸಂದರ್ಭದೊಳಗ ನಾವು ಮಿತವಾಗಿ ಹೆಂಗೆ ನಾವು ಇದು ನೀರನ್ನು
1: ಬಳಕೆ
0: ಮಾಡಬೇಕು, ನಮ್ಮ ರೈತರಿಗೂ ಸಹಿತ ಮಿತವಾಗಿ ಬಳಸ್ಕೊಂಡು ನೀರನ್ನ ಈ ಬೆಳೆ ಯಾವ್ಯಾವ ಬೆಳಿಬೇಕು ಅನ್ನುವಂತ ಒಂದು ನಿರ್ದೇಶನ ಸಹಿತ ಅವ್ರಿಗೆ ಬೇಕು ನೋಡಪ್ಪ. ನಮ್ಮ ರೈತರಿಗೆಲ್ಲ ಬೇಕು.
1: ಈಗ ನೀರಿನ ಮಹತ್ವ ಎಲ್ರಿಗೂ ಅರ್ಥ ಆಗತ್ತೆ ನೋಡಮ್ಮ ಅಮ್ಮ. ಈಗ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದಾಗ, ಅತಿವೃಷ್ಟಿ ಬಂದಾಗ ಇದೇನಪ್ಪ ಮಳೆ ಇದು ಸಾಕಾಗ್ಬಿಡ್ತು ಅಂತ ಹೇಳಿ ಬೈತಿರ್ತೀವಿ. ಆ ಮಳೆ ನೀರು ಎಲ್ಲೆಲ್ಲೋ ಹೋಗಿ ಸಮುದ್ರ ಸೇರ್ತಿರ್ತಾವ. ಈಗ ಮಳೆ ಕಡಿಮೆ ಆದಾಗ ಒದ್ದಾಡ್ತಿರ್ತೀವಿ ರೈತರು. ರೈತರಷ್ಟೆಲ್ಲ
0: ನಮಗ್ ಹೆಂಗದ ಈ ಬಿಸಿ ಬೇಸಿಗೆ ಒಳಗ ಹೆಂಗಿತ್ತು, ಅದಕ್ಕಿಂತ ಹೆಚ್ಚಿನ ಶೆಕೆ, ಅದಕ್ಕಿಂತ ಹೆಚ್ಚಿನ ಬಿಸಿಲು
1: ನಡೆದದ ನೋಡಿ.
0: ಯಾವ್ದು ಮುಂಗಾರು ದಿನದೊಳಗ ಈ ಪರಿ ಹೆಂಗಿರ್ಬೇಕು, ಹೆಂಗಿರ್ಬೇಕಪ್ಪ?
1: ಜೂನ್ ತಿಂಗಳಲ್ಲಿ ಮಳೆ ಬಿದ್ದು ತಣ್ಣಗಾಗಬೇಕು,
0: ಕಾಯ್ಸಂಗೆ ಇರ್ಬೇಕು ವಾತಾವರಣ. ಬ್ಯಾಸಿಗೆ ದಿನ ಏನು ಖದರ್ ಇನ್ನ ಕಡಿಮೆನೇ
1: ಆಗಿಲ್ಲ. ಇಲ್ಲಿ ಸೆಕೆ ಸೆಕೆ ಸೆಕೆ ಸೆಕೆ ಹಿಂಗಾಗ್ಬಿಟ್ಟದ್ ನೋಡಮ್ಮ. ಮತ್ತೆ ಏನಂತ ಗೊತ್ತಾಗೋದು, ಇದು ಕ್ಲೈಮೇಟ್ ಚೇಂಜ್ ಅಂತ ಅಂತಾರಲ್ಲ ಇಂಗ್ಲೀಷ್ನಾಗ, ಹಂಗ ಏನಾದ್ರು ಹವಾಮಾನ ಬದಲಾವಣೆಗಳಾಗಿ ನಾವು ಮನುಷ್ಯ ಮಾಡಿರ್ತಕ್ಕಂಥ ಇವೆಲ್ಲ ಅಪರಾಧಗಳು. ಮನುಷ್ಯ ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡು ಎಲ್ಲಿ ಬೇಕಲ್ಲಿ ಫ್ಯಾಕ್ಟ್ರಿಗಳು ಮಾಡಿವೆ, ಎಲ್ಲಿ ಬೇಕಲ್ಲಿ ವಾಹನಗಳ ಒಂದು ಸಂಖ್ಯೆ ಜಾಸ್ತಿ ಆಯಿತು. ನಮ್ಮ ಭಾರತದಲ್ಲಿ ಅಂತೂ ವಿಪರೀತವಾದಂಥ ಕಾರ್ಬನ್ ಡೈಆಕ್ಸೈಡ್ ಬಿಡಲಿಕ್ಕೆ ನಾವೇ ಕಾರಣ. ಎಷ್ಟು ವೆಹಿಕಲ್ಗಳು, ಎಷ್ಟು ಲಕ್ಷ ವೆಹಿಕಲ್ಗಳು, ಎಷ್ಟು ಫ್ಯಾಕ್ಟ್ರಿಗಳು ನಮ್ಮ ರಾಯಚೂರಲ್ಲಿ, ಎಷ್ಟು ಫ್ಯಾಕ್ಟ್ರಿಗಳು ಇದಾವೆ.
0: ಅಲ್ಲ ಒಂದು ರಾಯಚೂರು ಒಂದೇ ಅನ್ಬೇಡ ನೀನು ಬಸಣ್ಣ,
1: ಇಡೀ ದೇಶಕ್ಕೆ ನಾವು ಹೋಗಿ
0: ನೋಡ್ಬಿಟ್ರೆ ನಾವು ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದಪ್ಪ ಅನಿಸ್ಬಿಡೋಷ್ಟು ವೆಹಿಕಲ್ಗಳು ಟ್ರಾಫಿಕ್ ನಲ್ಲಿ ನಿಂದಿರ್ತಾವ.
1: ನೋಡಿ ಉಸಿರು ಕಟ್ಟಬಿಡ್ತದ.
0: ಅಲ್ಲ
1: ನಮ್ಮ ಯುದ್ಧ ಕಾಡನ್ನಾಗ ನಾಶ ಮಾಡ್ತೀವಿ, ಅಲ್ಲಿ ಕಾಡನ್ನ ನಾಶ ಮಾಡಿ ಕಾಂಕ್ರೀಟ್ ಕಾಡು ಮಾಡ್ತೀವಿ, ಎಲ್ಲಿ ನೋಡಿದ್ರೆ ಪ್ಲಾಟ್ಗಳು ಮಾಡ್ತೀವಿ, ಎಲ್ಲ ಬಿತ್ತುವಂತ ಹೊಲಗಳನ್ನೆಲ್ಲ ಪ್ಲಾಟ್ಗಳು ಮಾಡ್ಕೊಂತ ಹೋಗ್ತೀವಿ. ಈ ಸಿಟಿಗಳು ಬೆಳಿತಾನೆ ಹೋಗ್ತಾವ. ಎಲ್ಲಿ ಬಿತ್ತದೆ ಗಿಡಗಳು, ಎಲ್ಲಿ ಬೆಳೆಸ್ತಾರ ಇವರು ಗಿಡಗಳು? ನಾವು ತಂಪು ಮಾಡ್ಬೇಕಂತೀವಿ. ಈಗ ನೀನು ಯಾವತ್ತು ಹೋದ ವಾರ ಮಾತಾಡಿದೆ, ನಮ್ಮ ರಾಯಚೂರಿನಲ್ಲಿ ಎಷ್ಟು ಕಾಡು ಇರಬೇಕು, ಎಷ್ಟು ಗಿಡ ಗಂಟೆಗಳು ಇರಬೇಕಂತ ಮಾತಾಡುವಾಗ ಅಟ್ಲೀಸ್ಟ್ ಒಂದು ನಮ್ಮಲ್ಲಿ 1% ಇಲ್ಲ, 1% ಇಲ್ಲ ಅಂತ.
0: 30% ಅಂತ ಶೇಕಡಾ 3%ಕ್ಕಿಂತ ಕಡಿಮೆ ಆದ ಕಾಡು ಅಂತ.
1: ಕಾಡು ಐತೆ
0: ಮತ್ತೆ ಕಾಡಿಂದ ಇನ್ನೂ ಒಂದು ಕಥೆ ಅದ ನೋಡಪ್ಪ.
1: ಇನ್ನೊಂದು ನೋಡಮ್ಮ,
0: ಕಾಡು ಇದ್ದಷ್ಟು ಜಾಗದೊಳಗೆ ಮುಂದಾದ್ರೂ ಏನಾದ್ರು ಅರಣ್ಯೀಕರಣ ಮಾಡೋಣ, ಗಿಡ ಗಂಟೆ ಬೇಡ ಅಂತ ನಾವೇನಾದ್ರೂ ಅವೇರ್ನೆಸ್ ಮೂಡಿಸ್ಕೊಂಡು ಸರ್ಕಾರದವ್ರು ಮಾಡಲಿ ಅಂದ್ರೆ
1: ಭೂಗಳ್ರು ಒಂದು ಕಿರಿಕಿರಿ ಒತ್ತುವರಿ. ಈಗ ನೋಡಮ್ಮ, ರಾಯಚೂರು ಸುತ್ತಮುತ್ತ ಎಲ್ಲ ಗುಡ್ಡಗಳಿದಾವ. ಗುಡ್ಡಗಳ ಸುತ್ತ ಅದಕ್ಕೆ ಸರ್ಕಾರಿ ಭೂಮಿ ಐತಿ. ಮತ್ತೆ ಸರ್ಕಾರಿ ಭೂಮಿ ಅಂತಂದ್ರೆ ಫಾರೆಸ್ಟ್. ಆ ಫಾರೆಸ್ಟ್ ನಲ್ಲಿ ಏನ್ ಮಾಡ್ಬೇಕು, ಗಿಡ ಗಂಟೆಗಳು ಬೆಳೆಸಬೇಕು, ಗಿಡಗಳನ್ನ ಜಾಸ್ತಿ ಬೆಳೆಸಬೇಕು, ಮತ್ತೆ ಅಲ್ಲೆಲ್ಲ ರಕ್ಷಣೆ ಮಾಡ್ತಕ್ಕಂಥ.
0: ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ನೋಡಿ ಬಸವ, ನಮ್ಮ ರಾಯಚೂರು ಸುತ್ತಮುತ್ತ ಏನು ಅರಣ್ಯ ಬೆಳೆಸಬೇಕು ಅನ್ನುವಂತ ಪ್ರದೇಶ ಸಹಿತ ಒತ್ತುವರಿ ಆಗಿದ್ದರೂ ಒಂದು
1: ಒಂದು ವರದಿನೇ ಕೊಟ್ಟರು ನೋಡೋಣ. ಜಿಲ್ಲೆಯಾದ್ಯಂತ 720ಕ್ಕೂ ಹೆಚ್ಚು ಎಕರೆ ಅರಣ್ಯ ಭೂಮಿ ಅತಿಕ್ರಮಣ ಆಗ್ಯದ, ಒತ್ತುವರಿ ಮಾಡಿಬಿಟ್ರಂತ.
0: ತಾಲೂಕವಾರು
1: ನೋಡಿದಾಗ ಲಿಂಗಸೂರು ವಲಯ ಅರಣ್ಯ ವಲಯದಲ್ಲಿ 11,645 ಹೆಕ್ಟರ್ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿಬಿಟ್ರು
0: ನೋಡಪ್ಪ.
1: ಆಮೇಲೆ ದೇವದುರ್ಗದಾಗ 12,662 ಹೆಕ್ಟರ್ ಭೂಮಿನ ಒತ್ತುವರಿ ಮಾಡಿಬಿಟ್ರ. ಇನ್ನು ಮಾನವಿಗೆ ಬಂದಾಗ ಅಲ್ಲಿ 6,030 ಹೆಕ್ಟರ್ ಭೂಮಿನ ಒತ್ತುವರಿ
0: ಮಾಡ್ಯಾರ.
1: ಆಮೇಲೆ ರಾಯಚೂರು, ನಮ್ಮ ರಾಯಚೂರು ಪರಿಸ್ಥಿತಿ ನೋಡು, 4,480 ಹೆಕ್ಟರ್ ಭೂಮಿನ ಒತ್ತುವರಿ ಮಾಡಿಬಿಟ್ರ. ಅಂದ್ರೆ ಜಾಸ್ತಿ ಅಂದ್ರೆ ಲಿಂಗಸೂಗಿನಲ್ಲೇ ಜಾಸ್ತಿ ಒತ್ತುವರಿ ಮಾಡ್ಯಾರಂತ, 11,645. ಈ ತರ ಒತ್ತುವರಿ ಮಾಡ್ಕಂತ ಮಾಡ್ಕಂತ ಹೋಗ್ಬಿಟ್ರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ರೆ ಮತ್ತು ಗಿಡಗಂಟುಗಳು ಬೆಳೆಸೋದು ಎಲ್ಲಿ? ಅರಣ್ಯ ಯಾಕೆ ಇರ್ಬೇಕು ಅಂತೇಳಿ ಎಲ್ರಿಗೂ ಗೊತ್ತದ. ಈಗ ನಮ್ಮ ಈ ಬಿಸಿಲು ಈ ಒಂದು ಇದನ್ನ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡಕ, ಈ ಸೆಕೆಗೆ
0: ಮನುಷ್ಯನಿಗೆ ಏನೊಂದು ಕೆಲಸ ಮಾಡ್ಲಿಕ್ಕೆ ಮನಸ್ಸು
1: ಬರಲಾರ್ದಂಗೆ ನೋಡಮ್ಮ. ಈಗ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಸರ್ಕಾರ ಮತ್ತು ಮೇಲಧಿಕಾರಿಗಳ ಸೂಚನೆಯಂತೆ ನಿರ್ದಿಷ್ಟ ಗುರಿ ನಿಗದಿಪಡಿಸಿಕೊಂಡು ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡ್ಬೇಕಂತ ಏನು ಒಂದು ಯೋಜನೆ ಐತೆ, ಕಾರ್ಯಾಚರಣೆ ನಡೆಸಕತ್ತಾರ. ಆದ್ರೆ ಕಳೆದ ವರ್ಷ ತೆರವು ಕಾರ್ಯ ಏನೈತಲ್ಲ ಅದು ಗುರಿ ನಿಗದಿ ಮಾಡ್ಯಾರ. ಆದ್ರೆ ದೇವದುರ್ಗ ತಾಲೂಕು ಮತ್ತು ಇತರ ಭಾಗಗಳು ಸುಮಾರು 152 ಎಕರೆ ಭೂಮಿ ಮಾತ್ರ ತೆರವು
0: ಮಾಡಿ
1: ವಶಪಡಿಸ್ಕೊಂಡ್ರು. ಇನ್ನು ಉಳಿದ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಮಾಡಕ್ ಆಗಿಲ್ಲ. ಹಂಗೆ ಏನು ಎಲ್ಲ ಕಾನು ಅವ್ರು ಅಡ್ಡ ಬರ್ತಾರೆ, ಇನ್ನು ಒತ್ತುವರಿ ಮಾಡ್ಕೊಂಡವರು ಇಲ್ಲ ದೊಡ್ಡ ದೊಡ್ಡವ್ರು ಇರ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರ, ಇನ್ಫ್ಲೂಯೆನ್ಸ್ ಮಾಡಿಸ್ತಾರ, ಮತ್ತೆ ರಾಜಕಾರಣಿಗಳು ಇರ್ತಾರ, ದೊಡ್ಡ ರೌಡಿಗಳು ಇರ್ತಾರ,
0: ಬೇರೆ
1: ಇರ್ತಾರ, ಏನೇನೋ ಇರ್ತಾರೆ.
0: ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಮಾಡ್ಬೇಕು,
1: ಹೆಂಗ್ ಮಾಡ್ಬೇಕು ನೋಡಮ್ಮ. ನನಗನ್ನಿಸ್ತದ ಬರಬರ್ತಾ ಎಲ್ಲ ಭೂಮಿ ಏನಾಗುತ್ತದೆ ಅಂದರೆ ಕಾಂಕ್ರೀಟ್ ಕಾಡ್ ಆಗ್ತದ, ನಾವು ಕಾಡು ಮನೆಗಳು ಕಟ್ತಾರ, ಎಲ್ಲಿ ಬೇಕಲ್ಲಿ ಭೂಮಾಲ ಏನಂತಾರಲ್ಲ ಭೂಮಾಫಿಯಾ ಜಾಸ್ತಿ ಆಗತ್ತದ. ಭೂಮಾಫಿ ಜಾಸ್ತಿ ಆದಂಗಲ್ಲ ಅಲ್ಲಿ ಏನೆಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರ, ಒಳ್ಳೆ ಒಳ್ಳೆ ಭೂಮಿ ಏನ್ ಮಾಡ್ತಾರ ಎಣ್ಣೆ ಮಾಡಿಸ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರೆ. ಈಗ ಮಳೆ ಬರೆಯವಲ್ದು ಮಳೆ ಕಾಯ್ಕೊಂಡು ಕುಂದಿರ್ಬೇಕು, ಅದು ಹೊಲನ ಎಣ್ಣೆ ಮಾಡಿ ಪ್ಲಾಟ್ ಮಾಡ್ಬಿಟ್ರೆ ಒಂದು ರೇಟ್ಗೆ ಚಲೋ ರೇಟ್ ಬರ್ತದ, ಕೋಟಿ ಗಟ್ಟಲೆ
0: ಆಯ್ತು.
1: ಹಂಗ ಆಮೇಲೆ ಮುಂದಿನ ಭವಿಷ್ಯ ಜನರ ಜೀವನ ತಮ್ಮ ಭವಿಷ್ಯ ಹೋಗ್ಲಿ, ಎಲ್ಲ ಲ್ಯಾಂಡ್ ಅನ್ನ ಮಾರಿ ಎಲ್ಲ ಲ್ಯಾಂಡ್ ಅನ್ನ ಎಣ್ಣೆ ಮಾಡಿ ಹೊಲ ಮನೆಗಳಿಗೆ ಅವಕಾಶ ಮಾಡಿಕೊಟ್ರೆ ಬಿತ್ತೋದು ಎಲ್ಲಿ, ಬೆಳೆದು ಎಲ್ಲಿ,
0: ಆಹಾರ
1: ಎಲ್ಲಿ, ಇದನ್ನ ಆಲೋಚನೆ ಮಾಡ್ಬೇಕಲ್ಲ. ಆಮೇಲೆ ಸರ್ಕಾರ ಕೂಡ ಆಲೋಚನೆ ಮಾಡ್ಬೇಕು, ಇವಾಗ ಎಣ್ಣೆ ಮಾಡುವಾಗ ಕೂಡ ಎಂತ ಭೂಮಿನ ಎಣ್ಣೆ ಮಾಡ್ಬೇಕು ಅಂತ ಕೂಡ ಕಾನೂನು ಎಲ್ಲ ಐತಿ.
0: ಅಂದ್ರೆ ಅದು ಸಂಪತ್ ಭರಿತವಾದ ಭೂಮಿ ಇತ್ತಂದ್ರೆ ಅದನ್ನ ಎಣ್ಣೆ ಮಾಡಕ್ಕೆ
1: ಅವಕಾಶ ಇಲ್ಲ, ಸರ್ಕಾರದಲ್ಲಿ ಆ ಕಾನೂನು ಕೂಡ ಐತಿ. ಆದ್ರೆ ಹಂಗೆ ಎಣ್ಣೆ ಮಾಡ್ಕೊಡ್ತಾರ ಅಂದ್ರೆ ಇಲ್ಲಿ ಅಧಿಕಾರಿಗಳು ಕೂಡ ಶಾಮಿಲ್ ಆಗಿದ್ದಾರೆ ಇದರಲ್ಲಿ ಏನಂತದ್ದು. ಈಗ ಸರ್ಕಾರ ಭೂಮಿನ ಅತಿಕ್ರಮ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಕಾರಣ, ಇವರೆಲ್ಲ ಶಾಮಿಲ್ ಆಗ್ತಾರ ಅಂತ ಅರ್ಥ. ನೋಡಮ್ಮ ಈಗ ಒಳ್ಳೆ ಭೂಮಿ ಇರ್ತದ, ಫಲವತ್ತಾದ ಭೂಮಿ, ಚೆನ್ನಾಗಿದ್ದ ಭೂಮಿನ ಏನೇ ಮಾಡ್ಕೊಡ್ತಾರಂದ್ರೆ ಏನರ್ಥ?
0: ಈಗ ಈಗ ದಡ್ರಿದ್ದವ್ರಿಗೆ ಏನ್ ಹೇಳ್ಬೋದು,
1: ಏನ್ ಹೇಳ್ಬೋದು
0: ಶಾಣ್ಯರ್ಗೆ ಏನ್ ಹೇಳ್ತೀವಿ ಬಸಣ್ಣ?
1: ಹೆಂಗಾಗ್ಯದ ನೋಡಿ ನಮ್ಮ ಪರಿಸ್ಥಿತಿ, ಎಲ್ಲ ಹಣ ದುಡ್ಡು ದುಡ್ಡು ದುಡ್ಡುಗಾಗಿ ಇವೆಲ್ಲ ಮಾಡ್ತಾರೆ. ಸ್ವಾರ್ಥ ದುಡ್ಡು, ತಮಗೆ ದುಡ್ಡು ಬಂದ್ರೆ ಮುಗಿತೆ, ಯಾವ್ದಾದ್ರು ಏನು ಹಾಳಾಗಿ ಹೋಗ್ಲಿ ಅಂತ ಬಿಡ್ತಾರೆ. ಕಾನೂನನ್ನ ಒಂದು ಸೈಡಲ್ಲಿ ಅದೇನಂತಾರಲ್ಲ ಮಡಚಿಟ್ಬಿಡ್ತಾರ ಕಾನೂನನ್ನ, ಅದನ್ನು ಏನೋ ಒಂದು ಮಾಡಿ ಅದನ್ನು ಮಡಚಿಟ್ಬಿಡ್ತಾರ. ಬಟ್ ಕಾನೂನು ಅದನ್ನ ನಾವಂತೀವಲ್ಲ ಎಲ್ಲೋ ನುಸುಳ್ತಾರ ಅಂತಾರಲ್ಲ ಕಳ್ಳರು, ಹಂಗೆ ನುಸುಳ್ಕೊಂಡು ಹೋಗ್ಬಿಡ್ತಾರ. ಹಂಗೆ ಇದು ಪರಿಸ್ಥಿತಿ, ನಾವು ಏನಾದರೂ ಗಂಭೀರ ಐತಿ ಪರಿಸ್ಥಿತಿ.
0: ಜೂನ್ 22 ಮಳೆ ಕಾಡುಗಳ ದಿನ, ಇವತ್ತು ವಿಶ್ವ ಮಳೆ ಕಾಡುಗಳ ದಿನ ಅಂದ್ರೆ ಏನಂತ ಹೇಳಿದ್ರೆ, ಮಳೆ ಕಾಡುಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತೆ ಅವುಗಳನ್ನು ರಕ್ಷಿಸುವ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಲು ಜೂನ್ 22 ವಿಶ್ವ ಮಳೆ ಕಾಡುಗಳ ದಿನವನ್ನ ಆಚರಣೆ ಮಾಡ್ತಾರೆ. ಮರ ಕಡಿಯೋದು, ಗಣಿಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಂದಾಗಿ ಮಳೆ ಕಾಡುಗಳ ನಾಶಕ್ಕೆ ಪ್ರಮುಖ ಕಾರಣಗಳು ಆಗಿವೆ ಅಂತ ಹೇಳಕ್ಕಾಗ್ತದೆ ನೋಡಪ್ಪ. ಇದನ್ನ ತಡೆಯೋದಕ್ಕೆ ಮಳೆ ಕಾಡುಗಳ ದಿನವನ್ನ ಆಚರಿಸಲಾಗ್ತದೆ ನೋಡು. ಮೊದಲು ವಿಶ್ವ ಮಳೆ ಕಾಡುಗಳ ದಿನವನ್ನ 2017 June 22
1: ಆಚರಿಸಲಾಯ್ತು.
0: ಅಮೆಜಾನ್ ಒಳಗ ಸಮುದಾಯ ಆಧಾರಿತ ಯೋಜನೆಗಳ ಮೂಲಕ ಉಷ್ಣವಲಯದ ಮಳೆ ಕಾಡುಗಳನ್ನು ರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಶ್ರಮಿಸಲಾಗ್ತಾ ಇದೆ ನೋಡಮ್ಮ.
1: ನೋಡಮ್ಮ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಪ್ರಜ್ಞವಂತರಾಗಿದ್ದಾರೆ. ಏನು ಮರುಭೂಮಿಯನ್ನ ಕಾಡುಗಳನ್ನಾಗಿ ಮಾಡ್ತಾರ, ಮರುಭೂಮಿಯನ್ನ ಅಲ್ಲಿ ಗಿಡಗಳನ್ನ ನೆಟ್ಟು ಅಲ್ಲಿ ಸಸಿಗಳನ್ನ ಹಾಕಿ ಎಲ್ಲೆಂದೋ ಮೇಲಿಂದ ಎಲ್ಲೆಲ್ಲೋ ನೀರು ಎಲ್ಲೆಲ್ಲೋ ಇದ್ದಿದ್ದ ನೀರನ್ನ ತಂದು ಹಾಕಿ ಕಾಡನ್ನು ಬೆಳೆಸ್ತಾರ. ನಮ್ಮ ಭಾರತದಲ್ಲಿ ಇದ್ದ ಗಿಡಗಳನ್ನ ಕೊಡದಾಗ್ಬಿಡಾಗತ್ತೆ, ಈಗ ಕೊಚ್ಚ ಕೊಚ್ಚ ಹಾಕತ್ತಾರ. ಮೊನ್ನೆ ರೋಡಲ್ಲಿ ಗಿಡಗಳಿದ್ದು ಇಲ್ಲ ಏನು ಆ ಗಿಡಗಳು ಕಡ್ದಾಕ್ಬಿಟ್ರು. ಈಗ ಕಡ್ದ ಮೇಲೆ ಅಟ್ಲೀಸ್ಟ್ ಅಂತ ಒಂದು ಗಿಡ ಕಡಿದ್ರೆ 4 ಗಿಡ ಹಾಕ್ಬೇಕು, ಒಂದು ಗಿಡ ಕಡಿದ್ರೆ 10 ಗಿಡ ಹಾಕ್ಬೇಕು, ಎಲ್ಲಾದ್ರೂ ಸಸಿಗಳು ಹಾಕ್ಬೇಕು. ಅದಿಲ್ಲ, ನಮ್ಮವ್ರಿಗೆ ಆ ಪ್ರಜ್ಞೆ ಇಲ್ಲ, ಗಿಡ ಕಡ್ಕಂತ ಹೋಗ್ಬಿಡೋದು ಅಷ್ಟೇ. ಯಾಕಂದ್ರೆ ಅಭಿವೃದ್ಧಿ ಮಾಡ್ತಾ ಇದೀವಿ, ರಸ್ತೆ ಅಭಿವೃದ್ಧಿ ಮಾಡ್ತಾ ಇದೀವಿ, ಅದು ಅಭಿವೃದ್ಧಿ ಮಾಡ್ತಾ ಇದೀವಿ, ಇದು ಅಭಿವೃದ್ಧಿ ಮಾಡ್ತಾ ಇದೀವಿ.
0: ಈ ಫಾರಿನ್ಗಳಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಗಿಡಗಳನ್ನ ತೆಗಿಬೇಕಾದ ಪ್ರಸಂಗ ಬಂದ್ರೆ ಬುಡ ಸಮೇತವಾಗಿ ಒಂದು ಕಾರ್ಮಿಕರು ನಿಂತು ಅದನ್ನೆಲ್ಲ ಡಿಗ್ಗಿಂಗ್ ಮಾಡಿ
1: ಬೇರುಗಳು ಸಹಿತ
0: ಆ ಗಿಡವನ್ನ ಎತ್ತಿ
1: ಹಸ್ತಾಂತರ ಮಾಡ್ತಾರೆ ಬೇರೆ ಕಡೆ, ಬೆಳೆಸ್ತಾರ ಬೇರೆ ಕಡೆ. ಆ ಟೆಕ್ನಾಲಜಿ ಆ ಬುದ್ಧಿವಂತಿಕೆ ಅವರೆಲ್ಲ ಐತೆ. ಯಾಕಂದ್ರೆ ಗಿಡಗಳ ಮಹತ್ವ ಅವ್ರಿಗೆ ಗೊತ್ತೈತೆ. ನಮ್ಮ ಭಾರತೀಯರಿಗೆ
0: ಟೆಕ್ನಾಲಜಿ ಇಲ್ಲ ಅನ್ಕೊಂಡು
1: ನಮ್ಮಲ್ಲಿ ಕೂಡ ಐತೆ, ನಮ್ಮಲ್ಲೇ ಐತೆ.
0: ನಾವು ಕಷ್ಟಪಡ್ಲಿಕ್ಕೆ ನಾವು ಇಷ್ಟ ಇಲ್ಲ, ನಮಗೆ ನಾವು ಅಷ್ಟೊಂದು ವ್ಯಯ ಮಾಡ್ಕೊಳ್ಲಿಕ್ಕೂ ನಮಗೆ ಇಷ್ಟ ಇಲ್ಲ. ಖರ್ಚು ಹೆಚ್ಚಾಗಿ ಹೋದ್ರೂ ಪರವಾಗಿಲ್ಲ, ಇದು ಗಿಡನ ಮಾತ್ರ ಲಾಸ್ ಮಾಡ್ಕೊಳ್ಳಿ.
1: ನೋಡಮ್ಮ ಇದಕ್ಕಿಷ್ಟೇ ಒಂದೇ ಒಂದು ಕಾರಣ ಅಂದ್ರೆ ನಮ್ಮಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಿತರಲ್ಲ ನಮ್ಮ ದೇಶದ ಜನ, ಪ್ರಜ್ಞಾವಂತರಲ್ಲ. ನೀನು ಇಲ್ಲಿ ನಿಂದ್ರಬೇಡಪ್ಪ, ಇಲ್ಲಿ ಸರಿ ಇಲ್ಲ, ಈ ಜಾಗದಲ್ಲಿ ಇರಬಾರ್ದು ಅಂತಂದ್ರೆ ಅಲ್ಲೇ ನಿಂದಿರ್ತಾರ. ಇಲ್ಲಿ ಇಲ್ಲಿ ಉಗುಳ್ಬಾರ್ದು ಅಂತ ಅಲ್ಲೇ ಉಗುಳ್ತಾರ. ಕಸ ಹಾಕ್ಬೇಡ ಅಂತ ಹೇಳಿದ್ರೆ ಅಲ್ಲೇ ಕಸ ಹಾಕ್ತಾರ.
0: ನಮ್ಮ ಗೌರ್ಮೆಂಟ್ ಆಫೀಸ್ಗಳು ನೋಡಿ, ಅಲ್ಲಿ ಮೂಲೆ ಮೂಲೆ ನೋಡು, ಎಲ್ಲ ಎಲ್ಲ ರೆಡ್ಡಿಶ್ ಆಗ್ಬಿಟ್ರೆ
1: ಎಲ್ಲ ಉಗುಳಿ ಉಗುಳಿ ಹಾಕೊಂಡು ಮೂಲೆಯಲ್ಲಿ
0: ಎಷ್ಟು ಅಂದ್ರೆ ಮಾನವ ಎಷ್ಟು ಸಂಸ್ಕಾರವಂತ ಜೀವಿ ಅಂತ ಹೇಳ್ತೀವಿ, ಇಂಥವನ್ನೆಲ್ಲ ನೋಡಿದ್ರೆ ಈತ ಸಂಸ್ಕಾರವಂತ ಅಂತ ಅನ್ಸಂಗಿಲ್ಲ ನಿನಗ?
1: ಬಹಳ ಬೇಜಾರು ಅನ್ಸದ್ ನಮ್ ಭಾರತೀಯರ ಬಗ್ಗೆ ಯೋಚನೆ ಮಾಡ್ಕೊಂತ ಕುಂತ್ರೆ ನಾವಿನ್ನು ಯಾವಾಗ ಪ್ರಜ್ಞಾವಂತರಾಗ್ತೀವಿ ಏನು ಅಂತ. ರಮ, ಈಗ ನಾವು ಹಿರಿಯ ನಾಗರಿಕರಿಗೆ ಸರ್ಕಾರ ಒಳ್ಳೆ ಒಂದು ಪೆನ್ಷನ್ ಕೊಡ್ತದ,
0: ಮೇಲ್ಪಟ್ಟವರಿಗೆ
1: ಪೆನ್ಷನ್ ಕೊಡ್ತದ. ಈಗ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ

0: ಸಾಕಷ್ಟು ಜನ ಪೆನ್ಷನ್ ತಗೊಳಕಾಗತ್ತಾರ ಅಂತೇಳಿ
1: 60 ವರ್ಷ
0: ಆಗದೆ ಇರುವವರು ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ,
1: ಅರ್ಹರಲ್ಲದೆ ಇರುವಂತವರು ಅರ್ಹತೆಯನ್ನು
0: ಪಡೆದಿದ್ದಾರೆ ಅಂತ. ಅದು ಒಂದು ಸುದ್ದಿ ಬಂದದ್ದು ಏನಂದ್ರೆ, ನಕಲಿ ದಾಖಲೆ 83 ಲಕ್ಷ ಜನರಲ್ಲಿ 18.45 ಲಕ್ಷ ಮಂದಿ ಪೆನ್ಷನ್ ಸ್ಥಗಿತ ಮಾಡ್ರಂತ. ಯಾಕೆ ಸ್ಥಗಿತ ಮಾಡ್ರಂದ್ರೆ ಅನರ್ಹರು, ಯಾಕಂದ್ರೆ 45 ವರ್ಷಕ್ಕೆ ವೃದ್ಧಾಪ್ಯ ವೇತನ 45 ವರ್ಷ ಆಗಿರ್ತದ, ಅವಾಗ 60 ವರ್ಷ ತೋರಿಸಿ ಬಿಟ್ಟಿರ್ತಾರೆ, ಪಡೆಯಾಗತ್ತಾರಂತ. ಇಂತಹ ಒಂದು ಅನರ್ಹರ ಒಂದು ಜಾತಕವನ್ನು ಬಿಚ್ಚಿಟ್ಬಿಟ್ರ ನಿರ್ದೇಶಕರು. ಏನಂದ್ರೆ ಈಗ ಒಟ್ಟು ಪಿಂಚಣಿ ಫಲಾನುಭವಿಗಳು 83 ಲಕ್ಷ ಅಂತ, ಪ್ರತಿ ತಿಂಗಳು ಬಳಕೆಯಾಗುತ್ತಿರುವ ಮೊತ್ತ 840 ಕೋಟಿ ಅಂತ, 840 ಕೋಟಿ ಪ್ರತಿ ತಿಂಗಳು. ತಪಾಸಣೆ ಒಳಪಟ್ಟ ಶಂಕಾಸ್ಪದರು ಎಷ್ಟು ಜನ ಅಂದ್ರೆ 23 ಲಕ್ಷ ಜನ ಅಂತ. 23 ಲಕ್ಷ ಜನ ಇವರೆಲ್ಲ ಅರ್ಹತೆ ಇಲ್ಲ ಇವರಿಗೆ, ಆದ್ರೂ ಪೆನ್ಷನ್ ತಗೋಗತ್ತಾರೆ ನೋಡಿ. ಭೌತಿಕವಾಗಿ ಪರಿಶೀಲನೆ ಪೂರ್ಣಗೊಂಡಿದ್ದು 20 ಲಕ್ಷ, ಈಗ ಎಲ್ಲ ಪರಿಶೀಲನೆ ಮಾಡ್ಬಿಟ್ರಂತ. ತಾತ್ಕಾಲಿಕವಾಗಿ ಪಿಂಚಣಿ ತೆಗೆದುಕೊಂಡಿರುವುದು 18,45,805 ಮಂದಿ ಸ್ಟಾಪ್ ಮಾಡ್ಬಿಟ್ರ ಅವ್ರ ಪೆನ್ಷನ್ ನೋಡಿ. ಇಷ್ಟು ಸಂಖ್ಯೆ ಜನ ವಿಳಾಸದಲ್ಲಿ ವಾಸವಿಲ್ಲದವ್ರು, ಅಲ್ಲಿ ವಿಳಾಸ ಇಲ್ಲ ಅಂತ ಇಲ್ಲೇ ಇಲ್ಲ, ಅವರು 3 ಲಕ್ಷ ಜನ ಇದಾರಂತ. ಸೂಕ್ತ ದಾಖಲೆಗಳ ನೀಡದೇ ಇರುವವರು 15.45 ಲಕ್ಷ ಕಿಂತ ಹೆಚ್ಚಿದಾರಂತ, ದಾಖಲೆಗಳು ಸರಿಯಾಗಿ ಕೊಟ್ಟಿಲ್ಲ ಅಂತವ್ರು. ನೋಡಮ್ಮ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ಬೇಕು ನೋಡಮ್ಮ, ಪೆನ್ಷನ್ ವಯಸ್ಸಾದ ಮೇಲೆ ಅವರಿಗೆ ಒಂದು ಸರ್ಕಾರ ಒಂದು ನಿರ್ದಿಷ್ಟವಾಗಿ ನಡೆಸಲಿಕ್ಕೆ ಒಂದು ಜೀವನಾಂಶ ಕೊಟ್ಟಿರ್ತಕ್ಕಂಥದ್ದು. ಇಂಥದ್ದನ್ನ ನಾವು ಬೇರೆ ಬೇರೆ ರೀತಿಗೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ನಾವು ಏನು ಪಡ್ಕೊಂತ ಹೋದ್ರೆ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ, ಜೊತೆಗೆ ಅರ್ಹರನ್ನು ನಾವು ಶೋಷಣೆ ಮಾಡ್ದಂಗೆ ಅಂತ, ಅದು ಒಳ್ಳೇದಲ್ಲ ಅಂತ ಹೇಳಿ ಸರ್ಕಾರ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಒಳ್ಳೆ ಒಂದು ಕೆಲಸ ಮಾಡ್ಯದ. ನಿಜವಾಗ್ಲೂ ಇದೊಂದು ಒಳ್ಳೆ ಒಂದು ವರದಿ ಅಂತ ನನಗೆ ಅನಿಸೋದು ನೋಡಮ್ಮ. ಯಾಕಂದ್ರೆ ಯಾರು ಕಳ್ಳತನದಿಂದ ಏನೋ ಪೆನ್ಷನ್ ತಗೊಂತಾರ ಅರ್ಹತೆ ಇಲ್ದಿದ್ರು ಕೂಡ ಅಂತವ್ರನ್ನ ಎಲ್ಲ ತೆಗೆದಾಕಕ್ಕೆ ಪ್ರಯತ್ನ ಮಾಡ್ಯಾರ, ಇದೊಂದು ಒಳ್ಳೆ ಒಂದು ಸುದ್ದಿ ಅಂತ ನನಗೆ ಅನ್ಸಕತ್ತದ ನೋಡಮ್ಮ. ಹಂಗೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಿ, ಪಂಚ ಗ್ಯಾರಂಟಿಗಳ ಬಗ್ಗೆ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳು ಎಲ್ಲರಿಗೆ ತಗೊಂತಾರ, ವಿದ್ಯುತ್ ಫ್ರೀ ತಗೊಂತಾರ, ಹೆಣ್ಮಕ್ಳು ಗೃಹಲಕ್ಷ್ಮಿ ತಗೊಂತಾರ, ಆಮೇಲೆ ಯುವ ನಿಧಿ ಓಡಾಡುದು, ಇವೆಲ್ಲವೂ ಪಂಚ ಗ್ಯಾರಂಟಿಗಳಲ್ಲಿ ಎಲ್ಲರಿಗೂ ಸಿಗಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ರು, ಇಲ್ಲಂತಿಲ್ಲ. ಆದರೆ ಈಗ ಕೆಲವು ಮೊನ್ನೆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡ್ಯಾರ. ಆರ್ಥಿಕವಾಗಿ ಸಬಲರು ಯಾರಿರ್ತಾರ ಗ್ಯಾರಂಟಿ ಸೌಲಭ್ಯಗಳನ್ನು ಪಡಿಬಾರದು, ಬಿಟ್ಟು ಕೊಡಬೇಕು, ಬಿಟ್ಟು ಕೊಟ್ಟರು ಒಳ್ಳೇದು. ಯಾಕಂದ್ರೆ ನಿಮ್ಗೇನು ಅದ್ರದ್ದು ಅವಶ್ಯಕತೆ ಇರಂಗಿಲ್ಲಲ್ಲ, ಅದನ್ನ ಬಿಟ್ಟು ಕೊಟ್ರೆ ಬಡವರಿಗಾದ್ರೂ ಮುಟ್ತದ, ಅನುಕೂಲ ಸಿಗ್ತದ ಅನ್ನುವಂತ ಒಂದು ಮಾತು, ಒಳ್ಳೆ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ಆರ್ಥಿಕವಾಗಿ ಸದೃಢರಾಗಿರ್ತಕ್ಕಂಥ ಸಾರ್ವಜನಿಕರು ಯಾರಾದರೂ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಕೊಟ್ಟು ಇತರೆ ಬಡ ಅರ್ಹ ಫಲಾನುಭವಿಗಳಿಗೆ ನೆರವಾಗಲು ಮುಂದೆ ಬಂದರೆ ಅಂತವರನ್ನು ಸರ್ಕಾರ ಪ್ರೋತ್ಸಾಹ ಕೊಡಲಿದೆ.
2: ಇದಕ್ಕೆ ಎಲಿಜಿಬಲ್ ಅಲ್ಲ ಅಂತ ತಾನೇ ತನಗೆ ಬಿಟ್ಕೊಟ್ರೆ ಅವ್ರಿಗೆ ಪ್ರೋತ್ಸಾಹ ನೀಡ್ತದ ಅಂತ ಹೇಳಿ.
0: ಹೌದೌದು, ಜೊತೆಗೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯಿಂದ ಅನರ್ಹ ಫಲಾನುಭವಿಗಳು ಮತ್ತು ಯೋಜನೆ ದುರುಪಯೋಗಕ್ಕೆ ಮಾತ್ರ ತಡೆ ಹಾಕ್ಬೇಕು. ಕೆಲವರು ದುರುಪಯೋಗ ಮಾಡ್ಕೊಳಕತ್ತಾರೆ ಈ ಯೋಜನೆ, ಅದನ್ನು ತಡೆ ಹಾಕ್ಬೇಕು ಅಂತ ಕೂಡ ಹೇಳ್ಯಾರ. ಆದ್ರೆ ಒಬ್ಬೇ ಒಬ್ಬ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರದು, ಅರ್ಹ ಫಲಾನುಭವಿಗಳು ಏನಿದಾರಲ್ಲ ಅವ್ರಿಗೆ ಸಿಗಲೇಬೇಕು ಈ ಯೋಜನೆಗಳು ಅಂತ ಹೇಳ್ಯಾರ. ಜೊತೆಗೆ ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹ ಜ್ಯೋತಿ ಇದೆಯಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಪರಿಷ್ಕರಣೆ ನಡೆಸಲಾಗುತ್ತಿದೆ ಅಂತ ಕೂಡ ಹೇಳ್ಯಾರ.
2: ಗೃಹಜ್ಯೋತಿ ಅದು ಗೃಹಲಕ್ಷ್ಮಿ ಅಂದ್ರೆ ನಮಗೆ
0: ಮಹಿಳೆಯರಿಗೆ 2000 ರೂಪಾಯಿ ಕೊಡ್ತಾರಲ್ಲ ಅದು, ಇದರಲ್ಲಿ ಪರಿಷ್ಕರಣೆ ಮಾಡಲಾಗ್ತದ ಅಂತ ಹೇಳ್ಯಾರ. ಇದರಿಂದ ಏನಂದ್ರೆ ಕೆಲವರು ಶ್ರೀಮಂತರು ಕೂಡ ಇದನ್ನ ಇದ್ದಾರೆ, ಈ ಬೆನಿಫಿಟ್ ಪಡ್ಕೊಳ್ತಾ ಇದ್ದಾರೆ. ಅಂತವ್ರು ಸ್ವಲ್ಪ ದುಡ್ಡು ಅನುಕೂಲಸ್ಥರು ಬಿಟ್ಟು ಕೊಟ್ರೆ ಒಳ್ಳೇದು ಅನ್ನುವಂಥದ್ದು. ಬಿಟ್ಟುಕೊಳ್ಳಿಕ್ಕಂದ್ರೆ ಅದನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ರೆಡಿ ಮಾಡ್ಕೊಳ್ತಿದೆ ಅಂತ. ಅರ್ಹ ಫಲಾನುಭವಿಗಳು ಇದನ್ನ ಪಡ್ಕೊಳ್ಬೇಕು, ಸಿಗ್ಬೇಕು ಅವರಿಗೆ ಅಂತ ಇದ್ರ ಉದ್ದೇಶ ಅಂತ CM ಅವರು ಹೇಳ್ಯಾರ. ಒಳ್ಳೆಯದು ನೋಡಮ್ಮ ರಮಾ, ಈಗ ಯಾವುದೇ ಯೋಜನೆ ಸರ್ಕಾರ ಉದ್ದೇಶ ಏನು, ಬಡವ್ರಿಗೆ ಸಿಗ್ಬೇಕು, ಅನುಕೂಲಸ್ಥರು ಬಿಟ್ಟು ಅನನುಕೂಲಸ್ಥರು ಏನಿದಾರಲ್ಲ ಅಂಥವ್ರಿಗೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿರ್ತಾರೆ. ಈಗ ಎಲ್ಲರೂ ಈಗ ಹಳ್ಳಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಲಿ ಕೆಲಸ ಮಾಡೋರು ಅಪ್ಲೈ ಮಾಡಿರ್ತಾರೆ, ಮತ್ತು ಭೂಮಿ ಇದ್ದವರು ಅಪ್ಲೈ ಮಾಡಿರ್ತಾರೆ. ಆದರೆ ಎಲ್ಲರಿಗೂ ಬಿ ಪಿ ಎಲ್ ಕಾರ್ಡು ತೊಗೊಂಡಿರ್ತಕ್ಕಂಥ ಉದಾಹರಣೆಗಳು ಅಲ್ಲಿದ್ದಾವ. ಆದರೆ ಅದನ್ನು ಪರಿಷ್ಕರಣೆ ಮಾಡಿ ಯಾರಿಗೆ ಭೂಮಿ ಐತೆ, ಯಾರಿಗೆ ಏನೇನು ಆಸ್ತಿ ಐತೆ ಅದೆಲ್ಲ ನೋಡಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿರ್ತಕ್ಕಂಥದ್ದು ನಿನಗೆಲ್ಲ ಗೊತ್ತದ. ನಮ್ಮ ಹಳ್ಳಿಗಳಲ್ಲಿ ಏನೇನು ಪರಿಸ್ಥಿತಿ, ಸಿಟಿಗಳಲ್ಲಿ ಕೂಡ ಅದೇ ಅನುಭವ. ಈಗ ಸಾಕಷ್ಟು ನೌಕರಸ್ಥರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಾರ, ನೌಕರಿ ಇದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ರೆ
2: ಅದರೊಳಗೆ ಕೆಲವೊಂದು ಕಂಡೀಷನ್ ಅದಪ್ಪ. ಅಂದ್ರೆ ಬಿಲೋ ಪವರ್ಟಿ ಲೈನ್ ಇರೋರು ಅಂತಂದ್ರೆ ವಾರ್ಷಿಕ ಆದಾಯ
0: ಇಷ್ಟಿರ್ಬೇಕು
2: ಇರಬೇಕು, ಆಮೇಲೆ ಅವರಿಗೆ ವೆಹಿಕಲ್ ಏನಿರ್ತದ ಅದು ಹಿಂಗಿರಬಾರ್ದು, ಇಂಥವು ಕೆಲವೊಂದು ಕಂಡೀಷನ್,
0: ಜಮೀನು ಇಷ್ಟಿರ್ಬೇಕು.
2: ಈ ಸ್ವಂತ ಮನೆಗಳಿದ್ದವರು ಸಹಿತ ಕೆಲವೊಬ್ರು ಈ ಅರ್ಹತೆನ ಪಡ್ಕೊಂಡ್ಬಿಟ್ಟಾರೆ. ಅಂದ್ರೆ ಅದನ್ನ ಸರಿಯಾಗಿ ಅವರು ಚೆಕ್ ಮಾಡ್ಲಾರ್ದೆ ಅಲವ ಮಾಡ್ಯಾರ ಅಂತ ಅಲ್ಲಿಗೆ ಅರ್ಥ
0: ಆಗ್ತದೆ.
2: ಇಂಥವೆಲ್ಲ ಇವರು ಇವಾಗ ನಿಲ್ಲಿಸ್ಲಿಕ್ಕೆ
0: ಪ್ರಯತ್ನ ಪಟ್ಟಾರ, ಒಳ್ಳೇದು. ಯಾಕಂದ್ರೆ ಪರಿಷ್ಕರಣೆ ಆಗ್ಬೇಕು.
2: ಅವರು ಅಂದ್ರೆ ಇದ್ದವರು ಸ್ವಂತ ಮನೆ ಇದ್ದವರು, ಇದೆಲ್ಲ ಆದಾಯ ಇದ್ದವರು, ನೀ ಹೇಳ್ದಂಗೆ ನೌಕರಿ ಇದ್ದವರು ಇಂಥವ್ರು ಪಡಿಬಾರ್ದು.
0: ನೋಡಮ್ಮ ತುಂಬಾ ಜನಗಳಿಗೆ ಅನುಕೂಲ ಆಗಿದೆ, ಬಡವರಿಗೆ ಈ 2000 ರೂಪಾಯಿ ಏನು ಬಂತಲ್ಲ ಅವರಿಗೆಲ್ಲ ಅನುಕೂಲ ಆಗಿದೆ. ಈಗ ವಯಸ್ಸಾದವರು 2000 ಬಂದ್ರೆ ನಮ್ಗೆ ಪೆನ್ಷನ್ ಗುಳಿಗೆ ತಗೋಕ ಅಂತ ಈ ತರ ಅನುಕೂಲ ಆಗಿದೆ. ಅಂತವ್ರಿಗೆ ಸಿಗ್ಬೇಕು ಅನ್ನೋದು ಒಂದು ಉದ್ದೇಶ ಆಯ್ತ.
2: ಈಗ ನೋಡು ಬಸಣ್ಣ, ನೀ ಹೇಳ್ದಂಗೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಹೇಳ್ತೀವಿ ನಾವು, ರಾಯಚೂರು ಯಾದಗಿರಿ ಕೊಪ್ಪಳ ಹೌದಿಲ್ಲ, ಇಲ್ಲಿ ನಾವು ಹೆಚ್ಚು ಏನು ನಮ್ಮ ಅವಲಂಬನೆ ಏನು ಅಂತ ಹೇಳಿದ್ರೆ ಹೈನುಗಾರಿಕೆ ಮತ್ತೆ ತೋಟಗಾರಿಕೆ ಸಾವಯವ ಕೃಷಿ ಇವೆಲ್ಲ ಹೌದಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯ ಹೇಳೋದಾದ್ರೆ,
0: ನೀನು ಏನ್ ಹೇಳ್ತೀನಿ ನನಗೆ ಗೊತ್ತಾಯ್ತು. ಯಾಕಂದ್ರೆ ನಮ್ಗೆ ಹೈದರಾಬಾದ್ ಕರ್ನಾಟಕ 371 ಹಿಂದುಳಿದ ಪ್ರದೇಶ ಅಂತ ಕಾರಣಕ್ಕಾಗಿ ನಮ್ಗೆ 371 ಕೊಟ್ಟಾರ ಈ ಭಾಗಕ್ಕೆ. ಈ 371 ಕೊಟ್ಟ ಉದ್ದೇಶ ಏನಂತಂದ್ರೆ ಈ ಒಂದು ಪ್ರದೇಶ ಹಿಂದುಳಿದ ಪ್ರದೇಶ ಇದಕ್ಕೆ ವಿಶೇಷ ಸ್ಥಾನಮಾನಗಳನ್ನು ಕೊಡಬೇಕು, ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ
2: ಸದೃಢವಾಗಬೇಕು
0: ಅನ್ನುವಂಥ ಉದ್ದೇಶದಿಂದ 371 ಕೊಟ್ಟರು. ಅದರ ಒಂದು ಹಿನ್ನೆಲೆ ಇಟ್ಕೊಂಡು ರಾಜ್ಯ ಸರ್ಕಾರ KKRDB ಮಾಡ್ಯಾರ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿ ಅದಕ್ಕೆ ಅನುದಾನ ಕೊಟ್ಟು ಆ ಅನುದಾನವನ್ನು ಸರ್ಕಾರ
2: ಮುಖಾಂತರ
0: ಈ ಪ್ರದೇಶವನ್ನು
2: ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು.
0: ಹೌದು, ಅನುದಾನದ ಉದ್ದೇಶ ಏನು ಅಂತಂದ್ರೆ ಆ ಜನರ ಆರ್ಥಿಕ ಮಟ್ಟ ಹೆಚ್ಚಾಗಬೇಕು, ಅಂದ್ರೆ ಅದು ತಲಾದಾಯ ಹೆಚ್ಚಾಗಬೇಕು ಅನ್ನೋ ಉದ್ದೇಶ KKRDB ಆ ಒಂದು ಮಂಡಳಿ ಅದೇನದು ಅಭಿವೃದ್ಧಿ ಮಂಡಳಿಯ ಒಂದು ಉದ್ದೇಶ ಐತೆ ಅದು. ಆದರೆ ಈಗ ಏನು ಮಾಡ್ರ ಅದನ್ನ ದುಡ್ಡು ಕೊಡ್ತಾರ, ಅದು ಆ ದುಡ್ಡನ್ನ ಬಳಸ್ಕೊಂಡು ರಸ್ತೆ ಹಾಕಿಸಿದೆ, ಬಿಲ್ಡಿಂಗ್ ಕಟ್ಟಿಸಿದೆ, ಅದು ಕಟ್ಟಿಸಿದೆ, ಇದು ಕಟ್ಟಿಸಿದೆ, ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ. ನಿಜವಾಗಲೂ ಆಗೋದಂಥ ಕೆಲಸ ಏನಾಗಬೇಕಂದ್ರೆ ಜನರ ತಲಾದಾಯ ಹೆಚ್ಚಾಗಬೇಕು, ಜನರು ಆರ್ಥಿಕವಾಗಿ ಸಬಲರಾಗಬೇಕು, ಅವರಿಗೆ ಒಂದು ಒಳ್ಳೆ ಒಂದು ಉದ್ಯೋಗಗಳನ್ನು ಕೊಡಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಕೆಲಸ.
2: ಈ ಕೆಲವರು ಹೈನುಗಾರಿಕೆಯನ್ನು ಅವಲಂಬನೆ ಮಾಡಿರ್ತಾರೆ, ಕೆಲವೊಬ್ಬರು
0: ಕೃಷಿಯನ್ನು ಅವಲಂಬನೆ ಮಾಡಿರ್ತಾರೆ, ಸಾವಯವ ಕೃಷಿ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತದ. ಅದನ್ನ ಇಟ್ಟುಕೊಂಡು ನಮ್ಮ
2: ಅವರ ಅವಲಂಬನೆಯನ್ನೇ ಅವರು ಸದೃಢರಾಗುವಂಗೆ
0: ಮಾಡಬೇಕು,
2: ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳನ್ನೆಲ್ಲ ಅಭಿವೃದ್ಧಿ ಪಡಿಸಬೇಕು
0: ಅನ್ನುವಂಥದ್ದು ಮುಖ್ಯ ಉದ್ದೇಶ ಐತೆ. ಅದನ್ನ ಇಟ್ಟುಕೊಂಡು ನಮ್ಮ MP ಅವರು ದೆಹಲಿಯಲ್ಲಿ ಹೈನುಗಾರಿಕೆ ಮತ್ತು ತೋಟಗಾರಿಕೆ ಸಾವಯವ ಕೃಷಿ ಅಭಿವೃದ್ಧಿಗೆ ವಿಶೇಷ ಒತ್ತು ಕೊಡಬೇಕು ಅಂತೇಳಿ ಮಾತಾಡ್ಯಾರ,
2: ಮನವಿಯನ್ನು
0: ಮಾಡ್ಕೊಂಡಾರ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಾರ. ಇವರು ಮನವಿ ಮಾಡಿಕೊಂಡಿದ್ದು ಏನಾದರೂ ಸರ್ಕಾರ ಅಲ್ಲಿ ಅವಕಾಶ ಮಾಡಿಕೊಟ್ರೆ ನಿಜವಾಗಲೂ ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಸಾವಯವ ಕೃಷಿ ಬಗ್ಗೆ
2: ಪೂರಕವಾದಂಥ
0: ಒಂದು ಕೆಲಸಗಳು ಆಗ್ತಾವ. ಎಲ್ಲರೂ ಇಲ್ಲಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ಈ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಜನರ ತಲಾಯದ ಹೆಚ್ಚು ಮಾಡ್ಲಿಕ್ಕೆ, ಹೈನುಗಾರಿಕೆ ಮಾಡ್ಲಿಕ್ಕೆ ಏನೆಲ್ಲ ಯೋಜನೆಗಳು ಹಾಕಬಹುದು, ಏನೆಲ್ಲ ರೈತರಿಗೆ ಸಹಾಯ
2: ಅವಕಾಶಗಳನ್ನು ಕೊಡಬಹುದು ರೈತರಿಗೆ ಅಂತ
0: ಇಂಥವೆಲ್ಲ ಚರ್ಚೆಗಳು ಮಾಡಿ ಏನಾದ್ರೂ ಅವಕಾಶ ಕೊಟ್ಟರೆ ರಾಮ ನಾನಂತೂ ಫಸ್ಟ್ ಹೈನುಗಾರಿಕೆ ಮಾಡಕ್ಕೆ ನಾನು ಮುಂದಾಗ್ತೀನಿ ನೋಡ.
2: ಯಾಕಂದ್ರೆ ಒಂದು ಎರಡು ಎಮ್ಮೆ ಇಟ್ಕೊಂಡಿರ್ತೀವಿ,
0: ಸರ್ಕಾರ ಪ್ರೋತ್ಸಾಹ ಧನ ಸಿಗ್ತದ, ಅದರಿಂದ ನಾವು ಕೂಡ ಸ್ವಲ್ಪ ಅನುಕೂಲ ಆಗ್ತದ,
2: ಆರ್ಥಿಕ
0: ಅಭಿವೃದ್ಧಿ ಆಗ್ತೀವಿ. ಇದನ್ನ ನಾವು ಬೇಗ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುಕೂಲ ಮಾಡಿಕೊಟ್ರೆ ಚಲೋ ಆಗ್ತದೆ ನೋಡಮ್ಮ.
2: ಅಂದ್ರೆ ಇವರ ಮನವಿಯನ್ನ ಅವರು ಪರಿಗಣಿಸಿ ಇವರಿಗೆ ಒಂದು ಅವಕಾಶ ಕೊಟ್ರೆ ನಮ್ಮ ಜನರ, ನಮ್ಮ ರೈತರ ಒಂದು ಆರ್ಥಿಕ ಮಟ್ಟ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ನೀ ಹೇಳಿಕತ್ತಿದ್ದೀ.
0: ಹೌದು ಹೌದು ಹೌದು, ಅದಕ್ಕಂತಲೇ ನಮ್ಮ ಇವತ್ತಿನ ಒಂದು ದಿನಗಳಲ್ಲಿ ನಮ್ಮ ಈ ಭಾಗದ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಗುಲ್ಬರ್ಗ, ಈ ಭಾಗದ ಜನಗಳಲ್ಲಿ ಒಂದು ರೈತರಿಗೆ ಆರ್ಥಿಕ ಒಂದು ಸಬಲೀಕರಣ ಆಗಲಿಕ್ಕೆ ಅನೇಕ ರೀತಿಯ ಒಂದು ಸಹಕಾರ ಮಾಡಿದ್ರೆ ಖಂಡಿತ ರೈತರು ಅಭಿವೃದ್ಧಿ ಆಗ್ತಾರೆ, ಜೊತೆಗೆ ಜನರ ಒಂದು ತಲಾದಾಯ ಕೂಡ ಹೆಚ್ಚಾಗ್ತದ ಅಂತ ಅನಿಸ್ತದ.
1: ಜನಗಳು ಸಹಿತ ನಮ್ಮ ರೈತರು ಸಹಿತ ಅದರ ಉಪಯೋಗಗಳನ್ನ ತಗೋಬೇಕು ನೋಡಿ ಬಸಣ್ಣ.
0: ಹೌದೌದೌದು,
1: ಈಗ ಏನೇ ಯೋಜನೆಗಳು ಇದ್ರು ಇದರ ಉಪಯೋಗಗಳನ್ನ ತಗೊಳ್ಳೋದಕ್ಕೆ ಇವರು ಮುಂದಿರ್ಬೇಕು.
0: ಕುಮಾರ್ ನಾಯಕ್ ಅವರು ಯಾರ ಹತ್ರ ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವಿಶೇಷವಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹೈನುಗಾರಿಕೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ, ರೈತರ ಆದಾಯ ವೃದ್ಧಿ ಮತ್ತು ಕೃಷಿ ಆಧಾರಿತ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿನೇಶ್ ಶಾ ಅವರನ್ನು ಭೇಟಿ ಮಾಡ್ಯಾರ. ಯಾರು ನಮ್ಮ ಸಂಸದರು ಭೇಟಿ ಮಾಡಿ ಚರ್ಚೆ ಮಾಡ್ಯಾರ. ಹೈನುಗಾರಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಹಾಲು ಉತ್ಪಾದಕರಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ತರಬೇತಿ ಸೌಲಭ್ಯಗಳನ್ನು ಒದಗಿಸುವುದು, ಹಾಲು ಸಂಗ್ರಹಣೆ ಮತ್ತು ಸಂಸ್ಕರಣಾ ಮೂಲ ಸೌಕರ್ಯಗಳನ್ನು ವಿಸ್ತರಿಸುವುದು ಕುರಿತಂತೆ ಸಮಾಲೋಚನೆ ಮಾಡ್ಯಾರಂತ. ಜೊತೆಗೆ ರೈತರ ಆದಾಯ ಹೆಚ್ಚು ಮಾಡಲಿಕ್ಕೆ ಪೂರಕವಾದಂಥ ಮೌಲ್ಯವರ್ಧಿತ ಹೈನುಗಾರಿಕೆ ಉತ್ಪನ್ನಗಳ ಉತ್ಪಾದನೆಗೆ ಉತ್ತೇಜನ ನೀಡುವಂಥ ಅಗತ್ಯತೆ ಬಗ್ಗೆ ಒತ್ತಿ ಅವರಿಗೆ ಹೇಳ್ಯಾರಂತ ನಮಗೆ ಸುದ್ದಿ ಗೊತ್ತಾಯಿತು. ಜೊತೆಗೆ ಇದೇ ಸಂದರ್ಭದಲ್ಲಿ ಏನಂತ ಕೇಳ್ಯಾರಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯಲ್ಲಿ ತೋಟಗಾರಿಕೆ ಮತ್ತು ಸಾವಯವ ಕೃಷಿಗೆ ಅಪಾರವಾದಂಥ ಅವಕಾಶಗಳಿದ್ದಾವೆ. ಈ ಕ್ಷೇತ್ರಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ರೂಪಿಸುವ ಮೂಲಕ ರೈತರಿಗೆ ಹೆಚ್ಚಿನ ಆದಾಯ ದೊರಕುವಂತೆ ಮಾಡಬಹುದು ಅಂತೇಳಿ ಅವರಿಗೆ ವಿವರವಾಗಿ ಮಾಹಿತಿ ಮಾಡಿಕೊಂಡ್ರಂತೆ.
1: ನಾವು ಹಿಂದೆ ಆ ಕಡೆ ನಾವು ಬೆಂಗಳೂರು ಮೈಸೂರು ಉಡುಪಿ ಆ ಸೈಡ್ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳು
0: ಎಲ್ಲ ನೋಡ್ತೀವಿ.
1: ಈಗ ಈ ನಮ್ಮ ಸುತ್ತಮುತ್ತ ನಮ್ಮ ಜಿಲ್ಲೆಯೊಳಗು ಅವೆಲ್ಲ ನೋಡ್ತೀವಿ. ಈಗ
0: ನೋಡ್ತೀವಿ ಅಲ್ಲೆಲ್ಲ
1: ಕೋಲ್ಡ್ ಸ್ಟೋರೇಜ್ಗಳು ಎಷ್ಟೊಂದು ಇರ್ತಾವ ನೀವು ನೋಡಿದಿಲ್ಲ? ಡ್ರೈ ಫ್ರೂಟ್ಸ್ಗಳನ್ನೆಲ್ಲ
0: ಇಡ್ತಾರೆ.
1: ಆಮೇಲೆ ನಮ್ಮ ಇವು ದವಸ ಧಾನ್ಯಗಳನ್ನ ಇಡೋದಕ್ಕೆ ಒಂದು ಎಲ್ಲಿ ನಾವು ಸ್ಟೋರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ
0: ಮೆಣಸಿನಕಾಯಿ ಸ್ಟೋರ್ ಮಾಡ್ಲಿಕ್ಕೆ ಅದು ಕೋಲ್ಡ್ ಸ್ಟೋರೇಜ್
1: ಮಾಡ್ಯಾರ. ಆಮೇಲೆ ಈ ಹಾಲು ಉತ್ಪಾದನೆ ಮಾಡ್ತಾರಲ್ಲ ಬಸಣ್ಣ, ಅವುಗಳನ್ನೆಲ್ಲ ಹಾಕ್ಲಿಕ್ಕೆ ಡೈರಿಗಳನ್ನ ಮಾಡ್ಕೊಂಡಾರ. ಎಷ್ಟು ಡೈರಿಗಳವ ನಾವು ಎಲ್ಲೆಲ್ಲ ಹೋಗ್ತಿವಲ್ಲ ಬಸ್ ಅಲ್ಲಿ ಹೋಗ್ತಿರುವಾಗ್ಲೇನೆ ನೋಡ್ತಿವಲ್ಲ ಬಹಳ ಹಿಂದಿನಗಿಂತ ಈಗ ಎಷ್ಟೋ ಬದಲಾವಣೆ ಆಗ್ಯದ. ಇನ್ನು ಪೂರ್ತಿ ಅವರು ಪೂರ್ತಿ ಸದೃಢವಾಗಬೇಕು ಅಂತ ಅನ್ನುವಂಥ ಒಂದು ಇಂಟೆನ್ಷನ್ ಏನಿದೆಲ್ಲ ಬಹಳ ಚೆನ್ನಾಗಿದೆ. ನಮ್ಮ ಎಲ್ಲ ಜನಗಳು ಇದರ ಉಪಯೋಗವನ್ನು ಪಡಿಬೇಕಂತ ಹೇಳ್ತೀನಿ ನೋಡಪ್ಪ. ಹೌದಿಲ್ಲ
0: ನೋಡಪ್ಪ, ಒಳ್ಳೆ ಮಾಹಿತಿ ಹೇಳಿದೆ. ಜೊತೆಗೆ ಈಗ ಏನೈತಂದ್ರೆ ಒಂದು ಹಬ್ಬ ಬರ್ತದ ಮುಂದೆ
1: ಮೊಹರಂ.
0: ಈ ಮೊಹರಂ ಅಂದ್ರೆ ಏನಂತ ನಿನಗೆ ಗೊತ್ತು? ಇದು ಒಂದು ಜಾತ್ಯಾತೀತ ಒಂದು ಹಬ್ಬ, ಅಂದ್ರೆ
1: ಒಂದು ಪವಿತ್ರವಾದಂತಹ
0: ಹಬ್ಬ ಇದು.
1: ಭಾವನಾತ್ಮಕವಾದ ತಿಂಗಳು ಸಹಿತ ಇಲ್ಲಿ ಮತ್ತೆ ರೋಜಾ ಆಚರಣೆ ಮಾಡ್ತಾರೆ ನೋಡಪ್ಪ.
0: ಇಲ್ಲಿ ಎಲ್ಲ ಜನ ಜಾತಿಯ ಜನ ಅದರಲ್ಲಿ ಭಾಗವಹಿಸ್ತಾರೆ. ಮೊಹರಂನಲ್ಲಿ ಹಿಂದೂಗಳು ಇರ್ತಾರ, ಮುಸ್ಲಿಮ್ಸ್ ಇರ್ತಾರ, ಮತ್ತೆ ಬೇರೆ ಬೇರೆ ಧರ್ಮದವರು ಕೂಡ ಅದರಲ್ಲಿ ಒಟ್ಟಿಗೆ ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು. ಇದು ಏನಂತ ಹೇಳ್ತದಂದ್ರೆ ನಿಮ್ಗೆಲ್ಲ ನಿನಗೆ ಗೊತ್ತದಲ್ಲಮ್ಮ, ಈಗ ತ್ಯಾಗ ಸ್ಮರಣೆ ಮಾಡ್ತಕ್ಕಂಥದ್ದು. ಈ ತಿಂಗಳು ಇಸ್ಲಾಂ ಇತಿಹಾಸದ ಪ್ರಕಾರ ಕರ್ಬಾಲ ಕದನದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಣೆ ಮಾಡ್ತಕ್ಕಂಥ ಹಬ್ಬ ಇದಾಗ್ಯದ ಅಂತ. ಶಿಯಾ ಮುಸ್ಲಿಮರು ಈ ತಿಂಗಳು ಮತ್ತು ವಿಶೇಷವಾಗಿ ಅಶುರಾ ದಿನದಂದು ದುಃಖದ ಸಂಕೇತವಾಗಿ ಕಪ್ಪು ಬಟ್ಟೆಗಳನ್ನು ಧರಿಸಿ ಪ್ರಾರ್ಥನೆ ಸಲ್ಲಿಸಿ ಮೆರವಣಿಗೆ ಮಾಡ್ತಾರಂತ ಈ ಒಂದು ದಿನದಾಗ. ಆಮೇಲೆ ಸುನ್ನಿ ಪಂಗಡದವರು ಉಪವಾಸ ಮತ್ತು ದಾನ ಮಾಡ್ತಾರೆ. ಏನಂದರೆ ಸುನ್ನಿ ಮುಸ್ಲಿಮರು ಈ ಪವಿತ್ರ ದಿನದಂದು ಉಪವಾಸ ಆಚರಣೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡ್ತಾರಂತ.
1: ಆಮೇಲೆ ಈ ಒಂದು ತಿಂಗಳು ಅವರು ಅವ್ರ ಮನೆಯೊಳಗೆ ಮದುವೆಗಿದ್ವಿ ಅಂತ ಒಳ್ಳೆ ಕಾರ್ಯಗಳನ್ನು ಮಾಡಂಗಿಲ್ಲ ಅಂತ ನೋಡ ಬಸಣ.
0: ಹೌದಲ್ಲಮ್ಮ, ಹೌದೌದು. ಯಾಕಂದ್ರೆ ಇದು ತ್ಯಾಗದ ಒಂದು ದಿನ, ಯಾಕಂದ್ರೆ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಆ ಒಂದು ದಿನಾಚರಣೆ ಸಂದರ್ಭದಾಗ ನೀವು ಹೇಳ್ದಂಗೆ ಮದುವೆ ಮತ್ತು ಒಳ್ಳೆ
1: ಶುಭ ಸಮಾರಂಭಗಳನ್ನು ಅವರು ಆಚರಣೆ ಮಾಡೋಂಗಿಲ್ಲ ಅಂತ.
0: ಮುಸ್ಲಿಂ ಬಾಂಧವರು ಮಾಡಂಗಿಲ್ಲ. ಒಟ್ಟು ಎಲ್ಲ ಹಬ್ಬಗಳು ನಮ್ಮ ಭಾರತೀಯರಲ್ಲಿ ಒಂದು ಒಂದು ಜಾತ್ಯತೀತವಾದ ಹಬ್ಬಗಳಾಗಿ
1: ಮಾರ್ಪಟ್ಬಿಟ್ಟು
0: ನಾವೆಲ್ಲರ ಜೊತೆ ಬೆರಿತೀವಿ. ಮುಸ್ಲಿಮರ ಹಬ್ಬದಲ್ಲಿ ಭಾಗವಹಿಸ್ತೀವಿ, ಕ್ರಿಶ್ಚಿಯನ್ ಹಬ್ಬಗಳಲ್ಲಿ ಭಾಗವಹಿಸ್ತೀವಿ. ಆಮೇಲೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ನಮ್ಮ ಈಗ ದೀಪಾವಳಿ ಎಲ್ಲರೂ ಆಚರಣೆ ಮಾಡ್ತಾರೆ. ಆಮೇಲೆ ನಮ್ಮ ಬಣ್ಣ ಹಾಕ್ತಿವಲ್ಲ ಹೋಳಿ ಹಬ್ಬ, ಹೋಳಿ ಹಬ್ಬದಲ್ಲಿ ಎಲ್ಲ ಬಾಂಧವರು ಮುಸ್ಲಿಂ ಬಾಂಧವರು ಭಾಗವಹಿಸ್ತಾರೆ, ಎಲ್ಲರೂ ಭಾಗವಹಿಸ್ತಾರೆ. ಈ ತರ ಭಾವೈಕ್ಯತೆ ಇರತಕ್ಕಂತ ಒಂದು ಧರ್ಮಗಳು ಮತ್ತು ಜಾತಿಗಳು
1: ನಮ್ಮ ದೇಶದಲ್ಲಿ ಮಾತ್ರ ಕಾಣಬಹುದು,
0: ಬೇರೆ ಎಲ್ಲಿ ಕಾಣಂಗಿಲ್ಲ. ಹಂಗಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೇಶ ನಮ್ದು. ಹಂಗಾಗಿ ನಾವೆಲ್ಲ ಭಾರತೀಯರು ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ. ಎಷ್ಟೋ ಧರ್ಮಗಳಿದ್ದಾವೆ, ಎಷ್ಟೋ ಜಾತಿಗಳಿದ್ದಾವೆ, ಹೌದಲ್ಲಮ್ಮ? ನೋಡು, ಸಾವಿರಾರು ಸಂಖ್ಯೆಯ ಒಂದು ಸಂಸ್ಕೃತಿಗಳಿದ್ದಾವೆ. ಆ ಸಂಸ್ಕೃತಿಗಳು, ಆ ಕಲೆಗಳು ಇವೆಲ್ಲವೂ ನೋಡ್ಬಿಟ್ರೆ ಎಷ್ಟು ವಿಭಿನ್ನವಾಗಿ ಕಾಣಿಸುತ್ತೆ ಭಾರತ, ಎಷ್ಟು ವೈವಿಧ್ಯತೆಯಿಂದ
2: ನಮ್ಮ ದೇಶ ಹೋಗ್ತಾ ಇದೆ ನೋಡು. ಅದು ಮತ್ತೆ ನಮ್ಮ ದೇಶದ ಹಿರಿಮೆ ಅಂತ ಹೇಳ್ಬೋದು.
0: ಹಿರಿಮೆ ಅಂತ ಹೇಳ್ಬೋದು. ನೋಡಮ್ಮ, ಹಿಂಗೆ ಮಾತಾಡ್ಕೊಂಡು ಕುಂತ್ರೆ ಬಹಳ ವಿಷಯಗಳ ಸಮಯ ಆಯ್ತು.
2: ಆದ್ರೆ ಏನಂದ್ರೆ, ನೀನು ನಾನೇನು ಹೇಳಕತ್ತೀನಲ್ಲ, ನಿನ್ನ ಹೊಲದಾಗ ಏನದಲ್ಲ, ನೀನು ರೈತ ಸಂಪರ್ಕ ಕೇಂದ್ರಗಳಿರ್ತಾವ ಇಂಥವಕ್ಕೆಲ್ಲ ಹೋಗಿ ಈ ಸಲ ಮಳೆಗಾಲದ ಏನಾದ್ರೂ ಕೊರತೆ ಆದ್ರೆ ಬೆಳೆಯುವಂತ ಬೆಳೆಗಳನ್ನ ಬೆಳೆಯೋದಕ್ಕೆ ಸ್ವಲ್ಪ ಒತ್ತು ಕೊಡು. ಮಳೆ ಸ್ವಲ್ಪ ಕಡಿಮೆ ಆಗ್ತದೆ ಅನ್ನುವಂತ ಒಂದು ಅಂದಾಜನ್ನ ಈ ಸಲ ಹೇಳ. ಹಂಗಾಗಿ ನೀನು ಸುಮ್ನೆ ನೀನು ಇವು ದುಡ್ಡು ಅದಕ್ಕೆ ಬಹಳ ಬೆಲೆ ಅದ, ಇದಕ್ ಬಹಳ ಬೆಲೆ ಅದ ಅಂತ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ಬೇಡ.
0: ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತೀನಿ,
2: ನಮಗೆ ಈ ಸಲ ಈ ವರ್ಷ ಯಾವ್ದು ಸೂಕ್ತ ಬೆಳೆ ಆಗ್ತದ, ನಾನು ಏನ್ ಬೆಳಿಲಿ ಮಳೆ ಆದಾಗ ಅಂತ ಕೇಳಿಟ್ಕೋ. ಕೇಳಿಟ್ಕೊಂಡು ಆ ಬೆಳೆಗಳನ್ನಷ್ಟೇ ಬೆಳೆಯಪ್ಪ.
0: ಬೆಳಿತೀನಿ ಇವತ್ತು, ಅದೇ ಕೆಲಸ ಮಾಡ್ತೀನಿ ನೋಡಮ್ಮ. ಅಲ್ಲಿಗೆ ಹೋಗಿ ಬರ್ತೇನೆ, ಮತ್ತೆ ನನಗೆ ಸಮಯ ಆಯ್ತು, ಬರ್ಲೆ ಮತ್ತೆ
2: ಹೋಗಪ್ಪ.
0: ರೈಟ್.
3: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾಕುಲ್ಕರ್ಣಿ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಈಗ ಕೇಳಿ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ತಂಡದ ಶಿವಮ್ಮ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು.

ಇದುವರೆಗೂ ಡಿ ವಿ ಗುಂಡಪ್ಪ ವಿರಚಿತ ಭಾವಗೀತೆಗಳನ್ನು ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30, ಕಂಪನಾಂಕ 102.1 MHz. ಈಗ ಕೇಳಿ ದೊಡ್ಡಾಟ ಕೃಷ್ಣಾರ್ಜುನರ ಕಾಳಗ ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಗಂಗನಾಳ ಗ್ರಾಮದ ಬಸವರಾಜ್ ಗಂಗನಾಳ್ ಮತ್ತು ಸಂಗಡಿಗರು.

0: ಎಲ್ಲ ಈ ಜಗದೇಕ ಕಲಿಕರಣನೆ ನಿನ್ನ ಎತ್ತ ತಾಯಿ ಆದ ಕುಂತಾದೇವಿ ಬರುತ್ತಿರುವಳು ಅತ್ತ ನೋಡು ನೋಡು.
1: ಇದು ಏನು ವಿಚಿತ್ರವು, ಆಕಾಶವಾಣಿವು ಕೂಡ ಅತ್ತ ಕಡೆಯಿಂದ ನನ್ನ ತಾಯಿ ಬರ್ತಿರಳೆಂದು ನುಡಿವದಲ್ಲ. ಈ ತಾಯಿ ಯಾರಾಗಿರಬಹುದು? ಒಳ್ಳೆಯದು, ಹತ್ತಿರಕ್ಕೆ ಬರಲಿ, ಮಾತನಾಡಿಸುತ್ತೇನೆ.

0: ಮಗುವೆ, ನಾನು ದಾರಂಭದ ನಿನಗೆ ಗೊತ್ತಿದೇನಪ್ಪ.
1: ಅಮ್ಮ ಜನನಿ, ಏನು ಆರಂಭದ ನಾನು ಅರಿಯಲಮ್ಮ ಮಾತೆ.
0: ಮಗುವೆ, ನಾನೇ ನಿನ್ನ ಹಿಡಿದ ತಾಯಿ ಅಲ್ಲವೇ.
1: ಅಮ್ಮ ಇದು ಏನು, ಏನು ನನ್ನ ಹಿಡಿದ ತಾಯಿ ಏನು?
0: ಹೌದು ಕಂದ, ನಾನೇ ನಿನ್ನ ಹಿಡಿದ ತಾಯಿ.
1: ಹೆಸರೇನಮ್ಮ? ಅರ್ಧಮ್ಮ.
0: ಮಗುವೆ, ನನ್ನ ಹೆಸರು ಕುಂತಾದೇವಿ ಅಲ್ಲವೇ.
1: ಏನು ಅಮ್ಮ, ಪಂಚ ಪಾಂಡವರ ತಾಯಿ ಹೆಸರು ಕುಂತಾದೇವಿ ಅಲ್ಲವೇ?
0: ಹೌದು ಕಂದ, ಪಂಚ ಪಾಂಡವರನ್ನು ಹಡಿದಂತ ತಾಯಿ ಆದರೂ ನಾನೇ, ನಿನ್ನನ್ನು ಹಡಿದಂತ ತಾಯಿ ಆದರೂ ನಾನೇ.
1: ಏನು ಅಮ್ಮ, ಪಂಚ ಪಾಂಡವರ ಐವರನ್ನು ಅಣ್ಣ ತಮ್ಮಂದಿರು ಆಗಬೇಕೇನಮ್ಮ ಮಾತೆ?
0: ಹೌದು ಕಂದ, ಪಂಚ ಪಾಂಡವರು ನಿನ್ನ ಐದು ಮಂದಿ ನಿನ್ನ ಅಣ್ಣ ತಮ್ಮಂದಿರಾಗಬೇಕು. ಹಾಗಾದ್ರೆ ಹೇಳುತ್ತೇನೆ ಕೇಳುವಂತ ಆತನ
1: ಅದೇನು ಕೇಳುವಂತ ಆಗ್ಯಾಗು.

ನೀನೇ ನನ್ನ ಮಗನು, ಧರ್ಮರಾಯಿಗಿಂತಲೂ ಹಿರಿಯಾತನು. ನಿನ್ನನ್ನು ಚಿಕ್ಕಂದಿನಲ್ಲಿ ಇರುವಾಗ, ನಾನು ತವರ ಮನೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳು ಕೊಟ್ಟಂತ ಮಂತ್ರಗಳು ಸುಳ್ಳೋ ನಿಜವೋ ನೋಡಬೇಕೆಂದು ನದಿಯ ನೀರಿಗೆ ಹೋದ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಧ್ಯಾನಿಸಿದಿ. ಆ ಕ್ಷಣವೇ ಗರ್ಭವಾದನು. ಜನರ ಅಪರಾಧಕ್ಕೆ ಅಂಜಿ ನಿನ್ನನ್ನು ತುಂಬಿದ ಹೊಳೆಯಲ್ಲಿ ಒಯ್ದು ಬಂದೆನು. ಬಾಬಾ ಕಂದ, ಇಂದಿಗೆ ನಿನ್ನ ಮುಖವನ್ನು ಕಂಡು ಆನಂದಳಾದನು ಆನಂದಳಾದನು. ಬಾಬಾ ಕಂದ, ನಿನ್ನನ್ನು ಕಂಡ ಕೂಡಲೇ ಅನ್ನ ಅಕ್ಕರ ಉಕ್ಕೇರಿ ಅನ್ನ ಮಲೆ ಹಾಲು ಬಿಡುತ್ತಿರು. ಬಾಬಾ ಕಂದ, ಅತ್ತಿ ಮುದ್ದಾಡುವೆ ಬಾ.

0: ಏಕಂದ ನಾನು ನಿನ್ನಲ್ಲಿಗೆ ಬಂದ ಕಾರಣವೇ ಏನಂದರೆ ಮಗುವೆ ನೀನೇ ನನ್ನ ಹಿಂದೆ ಬಂದು ನಿನ್ನ ತಮ್ಮಂದಿರಾದ ಪಾಂಡವರನ್ನು ಕೂಡಿಕೊಂಡು ಆ ಕೌರವನಿಂದ ಬರ್ತಕ್ಕಂಥ ರಾಜ್ಯವನ್ನು ಗೆದ್ದುಕೊಂಡು ನೀನು ರಾಜ್ಯನಾಗು, ಧರ್ಮರಾಜನಿಗೆ ಮಂತ್ರಿ ಪದವನ್ನು ಕಟ್ಟು, ಭೀಮಸೇನಿಗೆ ಸೇನಾಧಿಪತಿಯಾಗಿ ನೇಮಿಸು, ಅರ್ಜುನನಿಗೆ ಸರ್ವ ರಾಜ್ಯದ ಪಾರಪತ್ಯವನ್ನು ನೇಮಿಸು. ಮಗುವೇ ಕಿರಣ, ನೀವು ಆರು ಮಂದಿ ಕೂಡಿದ್ದರೆ ಯಾವ ವೈರಿ ರಾಜರು ನಿಮ್ಮನ್ನೇನು ಮಾಡಬಲ್ಲರು? ಆ ಕೌರವನು ನಿಮ್ಮನ್ನೇನು ಮಾಡುವನು? ಮಗುವೇ
1: ಕಿರಣ,
0: ನನ್ನ ಮಾತು ಕೇಳಿ ಪಾಂಡವರ ಕಡೆಗೆ ಬಾ ಕಂದ, ಆಗುವುದು ನನ್ನ ಮನಕ್ಕೆ ಆನಂದ. ಹೇಕಂದ
1: ನೀನು ಹೇಳುವ ತಿಳಿ ಮಾತನ್ನು ಕೌರವನಲ್ಲಿ ಸೇರಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ತಿಳಿಸಿದ್ದರೆ ಈ ತಿಳಿಗೇಡಿ ತಿಳಿಯದೆ ಆ ಕೌರವನ ಮರಿವಳ ಆನಾಥಕ್ಕೆ ಸೇರಿಕೊಳ್ಳುತ್ತಿದ್ದೆ. ವೀರ ಮಾತೆ,
0: ಹೇಕಂದ
1: ಮೀರಿ ಹೋದ ಮೇಲೆ ಪಾಂಡವರ ಕಡೆಗೆ ಬಾ ಎಂದು ಕರೆದರೆ ಹೇಗೆ ಬರುವುದಮ್ಮ? ಮುಖ್ಯವಾಗಿ ಅನ್ನ ಪ್ರಲಾಬ್ಧದಲ್ಲಿ ಯರವರ ಕೈಯಲ್ಲಿ ಹಾಳಾಗಿ ಬಾಳಬೇಕೆಂದು ಬ್ರಹ್ಮಲಿಖಿತ ಬರೆದಿರುವುದು ಏನು? ಈಗ ನೀನು ಧರಣಿಪತಿ ಆಗುವ ಎಂದರೆ ನಾನು ಸರ್ವತಾ ಬರುವುದಿಲ್ಲ. ನಿನ್ನ ಮಾತು ಕೇಳಿದರೆ ನಂಬಿದ ಕೌರವರ ಕೊತ್ತಿಗೆ ಕೊಯ್ದಂತೆ ಆಗುವುದಲ್ಲಮ್ಮ. ಏ ತಾಯಿ,
0: ಹೇಕಂದ
1: ಹೇಳಿದ್ರೆ ನೋಡು, ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೆ ನಿಂತದ ಕೇಳು ತಾಯಿ. ಸೌಖ್ಯಪ್ಪ ತಾಯಿ,
0: ಹೇಕಂದ ಮತ್ತೆ ಹೇಳ್ತೀನಿ ಕೇಳುವಂತ ಆತನಾಗು.
1: ಅದೇನು ಇಲ್ಲ ಹೇಳು.

0: ಯಾಕಂದ ಹಡಿದ ತಾಯಿಯ ಮಾತು ಮಿರುತ್ತೀಯ, ತಾಯಿಗಿಂತ ಹೆಚ್ಚಿನ ದೇವರಲ್ಲಿ ಎಂಬುವ ಮಾತನ್ನು ನಿರಾರ್ಥಕ ಮಾಡಿದೀಯ.
1: ಮಗನೇ, ತಾಯಿ
0: ನೀನು ಎಲ್ಲ ತಿಳಿದಾತನಿದ್ದು ಈ ಪರಿ ಮಾತಾನ ಹೋಗ್ತೀನಿ ಅಂದ ಮೇಲೆ ನಿನಗೇನೇ ಹೇಳಲಿ? ಮಗನೇ
1: ಕಿರಣ,
0: ಕಾಳಗದಲ್ಲಿ ನೀನು ಸತ್ತರು ನನಗೆ ದುಃಖ, ಅವರು ಸತ್ತರು ನನಗೆ ದುಃಖ. ನನಗೆ ಬಂದಂತ ಕಣ್ಣೀರು ಇನ್ನೊಬ್ಬರಿಗೆ ಹೇಗೆ ಬಂದಾವು ಕಂದ? ಈ ಮುಪ್ಪಿನ ತಾಯಿಯ ಮುಖವನ್ನು ನೋಡು, ಒಪ್ಪಿಗೆಯ ಮಾತನ್ನು ಕೊಡು. ಎಲ್ಲನ್ನು

0: ಅದು ಏಕರಣ
1: ಮಗನೇ ಬಾ ಎಂದು ಅಪ್ಪಿಕೊಂಡ ಅತ್ತರೆ ನಾನು ಏನು ಮಾಡಲಿ? ಗೌರವನ ಉಪ್ಪು ಉಂಡು ಸಂದ ಸಂದಿಗೆ ಕೊಡ ಕೊಡ ಎದಿರುವುದು ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಗಾದಿಯ ಮಾತಿನಲ್ಲಿರುವುದು. ಮತ್ತು ಇದು ಅಲ್ಲದೆ ಅನ್ನ ಕೊಟ್ಟವರಿಗಿಂತ ತನ್ನವರನ್ನೇ ಚೆಲ್ಲವೆಂದು ಶಾಸ್ತ್ರದಲ್ಲಿ ಸಹ ಬರೆದಿರುವುದು. ಏ ತಾಯಿ
0: ಮಗುವೇ ಕರ್ಣ,
1: ಈಗ ನಾನು ಒಪ್ಪಿ ಕೌರವರಂ ತಪ್ಪಿ ಪಾಂಡವರ ತಮ್ಮಗಳನ್ನಪ್ಪಿ

0: ಮಗನೇ, ನಂಬಿ ಬಂದ ತಾಯಿಯ ಮಾತನ್ನು ನಿರಾಕರಿಸಿದೆಯಾ? ಆಗಲಿ, ಯುದ್ಧದಲ್ಲಿ ನಿನ್ನ ತಮ್ಮನವರನ್ನು ಕೊಲ್ಲದಿಲ್ಲವೆಂದು ಮಾತು ಕೊಡು. ಇದು ಅಲ್ಲದೆ ಮತ್ತೊಂದು ಪ್ರಮಾಣದ ಮಾತಿರುವುದು, ಆ ಮಾತು ನಡೆಸಿಕೊಡುತ್ತೇನೆಂದು ನನ್ನ ಪಾದವನ್ನು ಮುಟ್ಟಿ ಸತ್ಯ ವಚನವನ್ನು ಕೊಡು. ಮಗನೇ ಕೇಳುವೆ ಬೇಗನೆ.
1: ತಾಯಿ
0: ಮಗುವೆ, ಕರ್ಣ
1: ಈ ಕರ್ಣನ ವಚನಕ್ಕೆ ಬರೆದಾಡುವನಲ್ಲದೆ ಮೈ ಸಕ್ಕಿಲಿಂದ ಬರೆದಾಡುವೆನೆ ಅಲ್ಲ. ನಿನ್ನ ಮಾತಿನಂತೆ ಯುದ್ಧ ಮಾಡುವ ಕಾಲಕ್ಕೆ ಧರ್ಮ ಭೀಮ ನಕಲ ದೇವಾದಿಗಳು ಇವು ನಾಲ್ಕು ಮಂದಿಯಲ್ಲಿ ಅನ್ನ ಕೈಯಿಂದ ಕೊಲ್ಲವದಿಲ್ಲ. ನಿನಗೆ ಐದು ಮಂದಿ ಮಕ್ಕಳು ಉಳಿದೇ ಉಳಿತಾರೋ ಇರಲಿ, ಮತ್ತೊಂದು ಪ್ರಮಾಣದ ಮಾತಿರುವುದೆಂದು ಹೇಳಿದಲ್ಲ, ಅದು ಯಾವ ಮಾತು ಹೇಳು. ಇಗೋ ನಿನ್ನ ಪಾದವನ್ನು ಮುಟ್ಟಿ ವಜ್ರ ಕೊಡುವೆ, ಇಗೋ ನಿನ್ನ ಕರದ ಮೇಲೆ ಕರವನ್ನು ಹಾಕುವೆ, ಅದು ಯಾವ ವಜ್ರ ಹೇಳಮ್ಮ?
0: ಅಲ್ಲಮ್ಮ ಹೇಳ್ತೀನಿ ಕೇಳುವಂತ ನಗು
1: ತಾಯಿ ಅದು ಹೇಳಿದ ಇಲ್ಲ ಕೇಳುವಂತ.

ಆ ಹೇ ಮಗನೇ ಕೇಳು, ನಾಳೆ ನೀನು ನಿನ್ನ ತಮ್ಮನಾದ ಅರ್ಜುನನ ಸಂಗಡ ಯುದ್ಧ ಮಾಡುವ ಕಾಲಕ್ಕೆ ಸಟ್ಟ ಬಾಣವನ್ನು ಪುನಃ ಇನ್ನೊಂದು ಸಾರಿ ತೊಡಬೇಡ. ಇದೇ ನನ್ನ ನಿನ್ನ ಪ್ರಮಾಣದ ಮಾತು.

0: ಅರ್ಜುನೊಬ್ಬನು ಕೂಡ ಯುದ್ಧ ಮಾಡುವ ಕಾಲಕ್ಕೆ ದೊಡ್ಡ ಬಾಣವನ್ನು ಪುನಃ ಇನ್ನೊಂದು ಸಾರಿ ತೊಡಬೇಡ. ಇದೇ ನನ್ನ ನಿನ್ನ ಪ್ರಮಾಣದ ಮಾತು. ನಿನಗೆ ಸಂತೋಷವಾಗಲಿ ಕಂದ, ನಾ ಇನ್ನು ಹೋಗಿ ಬರ್ತೇನೆ, ಅಪ್ಪಣೆಯನ್ನು ಕೊಡು.
1: ಅಯ್ಯೋ ಕೆಟ್ಟ, ಈ ಕರ್ಣನು ಕೆಟ್ಟ, ತಾಯಿ ಎಂದು ನೆಮ್ಮಿದಾಗಲೇ ಪೂರ ಕೆಟ್ಟ, ಕೇಳಿದ ವಚನವನ್ನು ನಡೆಸಿಕೊಳ್ಳುತ್ತೀನೆಂದು ತೊಟ್ಟ ಬಾಣ, ತೊಟ್ಟ ಬಾಣವನ್ನು ಪುನಃ ಕೊಡುವುದಿಲ್ಲವೆಂದು ಬ್ರಾಹ್ಮಣ ಕೊಟ್ಟಾಗಂತೂ ಪೂರ ಕೆಟ್ಟ. ಅಯ್ಯೋ ಇವತ್ತಿನ ಯುದ್ಧದಲ್ಲಿ ಯಾವ ವೈರಿಗಳನ್ನು ಕತ್ತಿಗಳು ಕತ್ತಲಿ? ಹರಿಸಬೇಕೆಂಬ ಈ ಕರ್ಣನ ವಿಜಯವು ನಾಶವಾಯಿತು. ಇದು ಇಷ್ಟು ವಿನತ್ತೆಂದು ಮಾಡಲಿ ನಿನ್ನಂತು. ಏ ಕೃಷ್ಣ ಪರಮಾತ್ಮ, ಮೊದಲ ನಿನ್ನ ಗಾಳಿತನವನ್ನು ಗೊತ್ತಾಗಿದ್ದರೆ ಅರ್ಜುನನಿಗೆ ಬೆಂಬಲವಾಗಿ ಬರುವ ನಿನ್ನ ಎಂಬಳಿಕೆಂಬ ನೋಡುತ್ತಿದ್ದೆ. ಸಮರವೆಂಬ ಸೆರೆದಿಯೋಳು ನಿನ್ನನ್ನು ಅರ್ಜುನನಲ್ಲಿ ಅತ್ಯಂತ ತೆಗೆಯುತ್ತಿದ್ದೆ, ನಿನ್ನ ಕರ್ಪೈ ಭಾಗ ಮಾಡಿ ಒಯ್ಯುತ್ತಿದ್ದೆ. ಹೋಯ್ತು ಬುದ್ಧಿ ಹೋಯ್ತು, ಪ್ರತ್ಯೇಕವು ಬಲಗೊಂಡಿತು, ಗೌರವನಿಗೆ ಕಾಲವೇ ಮುಗದಂತೆ ಹೋಯಿತು. ಹೆರಲಿ ಧೈರ್ಯವೇ ಸರ್ವತ್ತ ಸಾಧನ. ಏ ಅಮ್ಮ ಜನನಿ,
0: ಹೇಗಂದ
1: ನಿನ್ನ ಮಗನು ಕೊಟ್ಟ ವಚನವನ್ನು ತಿರುಗಿ ಬೀಳುವನೆಂಬ ಶೌಚವನ್ನು ಬಿಡಮ್ಮ ತಾಯಿ.
0: ಮಗನೇನು ನಿನಗೆ ಜಯವಾಗಲಿ, ನಾ ಇನ್ನು ಹೋಗಿ ಬರುತ್ತೇನೆ, ಅಪ್ಪಣೆಯನ್ನು ಕೊಡುವಂತಾಗ ನಾನು.
1: ಅಮ್ಮ ಜನನಿ ಜಾಗೃತ ಹೋಗಿ ಬರಮ್ಮ, ಅರ್ಧಮ್ಮ ಸಾರಜಿ ಜಾಗೃತರ ಅಮ್ಮ ಸರಿಯಾದ ಗೌರವನ ಬಳಿಗೆ ವ್ರತವನ್ನು ಒಡೆಯಲಾಯಿ ಸಾರಜಿ ಜಾಗೃತಿ.

ಇದುವರೆಗೂ ಕೃಷ್ಣಾರ್ಜುನರ ಕಾಳಗ ದೊಡ್ಡಾಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಕುಷ್ಟಗಿ ತಾಲೂಕಿನ ಗಂಗನಾಳ ಗ್ರಾಮದ ಬಸವರಾಜ್ ಗಂಗನಾಳ ಮತ್ತು ಸಂಗಡಿಗರು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಈಗ ಕೇಳಿ ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾ ದೇವಿಯವರ ಗಾಯನದ ಧ್ವನಿ ಮುದ್ರಿಕೆ. ರಾಗ್ ದೇವ್ ಗಂಧಾರ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾದೇವಿಯವರ ಗಾಯನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ದೇವ್ಗಾಂಧಾರ್ ರಾಗದಲ್ಲಿ ಇದಾಗಿತ್ತು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಶೈಲೇಂದ್ರವರ ಸಾಹಿತ್ಯದಲ್ಲಿ, ಶಂಕರ್ ಜೈಕಿಶನ್ ಅವರ ಸಂಗೀತದಲ್ಲಿ, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ದಿಲ್ ತೇರಾ ದಿವಾನಾ ಚಿತ್ರದ ಗೀತೆಯೇ.

आता है प्यार तुम कुछ ना कहेंगे हम।

0: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಡಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.
1: ಹರ ಭಂಗ ಕಾ ರಂಗ ಜಮಾ ಹೋ ಚಕಾ ಚಕ ಹಿರ ಲೋ ಪಾನ ಚಬಾ ಆಹಾ.

ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಕೇಳಿ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೈ ಚಿತ್ರದ ಗೀತೆ. ಗೀತರಚನೆ ಸಮೀರ್ ಅವರದು. ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಮೈನಿ ಪ್ಯಾರ್ಕಿಯಾ ಚಿತ್ರದ ಗೀತೆ. ಅಸತ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್.

0: ಸಾಹಿರ್ ಅವರ ಸಾಹಿತ್ಯದಲ್ಲಿ, ಖಯ್ಯಾಮ್ ಅವರ ಸಂಗೀತದಲ್ಲಿ ಕೇಳಿ. ಕಭಿ ಕಭಿ ಚಿತ್ರದ ಗೀತೆ, ಗಾಯಕರು ಅಮಿತಾಭ್ ಬಚ್ಚನ್.
1: ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಕಿ ಜಿಂದಗಿ ತೇರಿ ಜುಲ್ಫೋ ಕಿ ನರ್ಮ ಛಾವ್ ಮೇ ಗುಜರ್ನೆ ಪಾತಿ ತೋ ಶಾದಾಬ್ ಹೋ ಭಿ ಸಕ್ತಿ ಥಿ. ಯೇ ರಂಜೋ ಗಮ್ ಕಿ ಸ್ಯಾಹಿ ಜೋ ದಿಲ್ ಪೆ ಛಾಯಿ ಹೈ ತೇರಿ ನಜರ್ ಕಿ ಶುವಾವ್ ಮೇ ಖೋ ಭಿ ಸಕ್ತಿ ಥಿ. ಮಗರ್ ಯೇ ಹೋ ನಾ ಸಕಾ, ಮಗರ್ ಯೇ ಹೋ ನಾ ಸಕಾ ಔರ್ ಅಬ್ ಯೇ ಆಲಮ್ ಹೈ ಕಿ ತೂ ನಹೀ ತೇರಾ ಗಮ್ ತೇರಿ ಜುಸ್ತಜೂ ಭಿ ನಹೀ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11 ಗಂಟೆಯಾಗಿ 5 ನಿಮಿಷವಾಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಈ ರೂಪಾಬಾಯಿ ಎರಡನೇ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ರಾತ್ರಿ 10:30ಕ್ಕೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:10:45. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ನಿಲಯದ ಬೆಳಗಿನ ಪ್ರಸಾರ ಕಾರ್ಯ 5:53ಕ್ಕೆ ಆರಂಭವಾಗುವುದು. ಹಾಗಾದರೆ ಈಗ ಶ್ರೀದೇವಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.